ಸ್ನೇಹಿತರೆ, ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 4ನೇ ದಿನ, ಅಂದರೆ 2026 ಇಸವಿ, ಮೇ ತಿಂಗಳ 25ನೇ ತಾರೀಕು ಸೋಮವಾರ. ಎಫ್ಎಂ ರೇನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀವಿ. ಸಮಯ ಆಗ್ತಾ ಇದೆ 5:58 ಸೆಕೆಂಡ್ಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಮುಂಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಎಲ್ಲಿರಲಿ ಹೇಗಿರಲಿ ನನ್ನ ನಗುವು ನಿನಗಿರಲಿ.
9: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾವನ ಬೆಲ್ಲು. ಸಮಯ ಆಗ್ತಾ ಇದೆ 6:12. ತಮ್ಮೆಲ್ಲರಿಗೂ ನಾದರ್ಶನೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಭಾರತದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ನಗರಿ ಅಂದರೆ ಮಧ್ಯಪ್ರದೇಶದ ಉಜ್ಜಯಿನಿ. ಉಜ್ಜಯಿನಿ ಕೇವಲ ಒಂದು ಧಾರ್ಮಿಕ ಸ್ಥಳ ಅಲ್ಲ, ಇದು ಇತಿಹಾಸ ಮತ್ತು ಪುರಾಣಗಳ ಸಂಗಮ ಸ್ಥಾನ. ಬೇತಾಳ ಕಥೆಯ ವೀರನಾಯಕ ರಾಜ ವಿಕ್ರಮಾದಿತ್ಯ ಆಳಿದಂತಹ, ಹಾಗೆ ಮಹಾಕವಿ ಕಾಳಿದಾಸನಂತಹ ರತ್ನವನ್ನು ಆಸ್ಥಾನ ಕವಿಯಾಗಿ ಹೊಂದಿದಂತಹ ಹೆಮ್ಮೆಯ ನಗರಿ ಉಜ್ಜಯಿನಿ. ಈ ಒಂದು ಉಜ್ಜಯಿನಿಯಲ್ಲಿರುವಂತಹ ಮಹಾಕ್ಷೇತ್ರ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಾಲಯ. ಈ ದೇವಾಲಯದ ಕುರಿತು ಒಂದಷ್ಟು ಮಾತು ಇಂದಿನ ನಾದರ್ಶನೆಯಲ್ಲಿ ಕೇಳ್ತಾರೆ. ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ.

ಹೌದು ಸ್ನೇಹಿತರೆ, ನಾವು ಈ ಒಂದು ಭಕ್ತಿಗೀತೆಗಳನ್ನು ಕೇಳೋದ್ರ ಮೂಲಕ ಶಿವನನ್ನು ಆರಾಧನೆ ಮಾಡ್ತಿದ್ದೀವಿ. ಇಂದು ಸ್ನೇಹಿತರೆ ಉಜ್ಜಯಿನಿಯ ಪ್ರಮುಖ ಆಕರ್ಷಣೆ ಇರುವಂತಹ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನಾದರ್ಶನಿ ಕಾರ್ಯಕ್ರಮದಲ್ಲಿ ಸಮಯ ಆಗ್ತಾ ಇದೆ 6:26:17. ನೀವು ಕೇಳ್ತಾ ಇದ್ರಿ 101.3 ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಾಲಯ ಇದು ಇರುವುದು ಮಧ್ಯಪ್ರದೇಶದಲ್ಲಿ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು. ಮಹಾಕಾಳೇಶ್ವರ ದೇವಾಲಯದ ಮಧ್ಯಭಾಗದಲ್ಲಿ ಅತ್ಯಂತ ಎತ್ತರವಾದಂತಹ ಹಾಗೆ ಭವ್ಯವಾದಂತಹ ಗೋಪುರ ಇದೆ, ಹಾಗೆ ಸುಂದರವಾದಂತಹ ಒಂದು ಕೊಳವು ಸಹ ಇದೆ. ಇಲ್ಲಿ ಚಿಮ್ಮುವಂತಹ ನೀರಿನ ಕಾರಂಜಿ ಭಕ್ತರ ಮನಸ್ಸಿಗೆ ಅಪಾರ ಆನಂದವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಸೂಕ್ತವಾದಂತಹ ದೇವಾಲಯ ಶ್ರೀ ಮಹಾಕಾಳೇಶ್ವರ ದೇವಾಲಯ. ಕೇಳ್ತಾರೆ ಈ ದೇವಾಲಯದ ಕುರಿತು ಮತ್ತಷ್ಟು ಮಾತು 101.3 ಕನ್ನಡ ಕಾಮನಬಿಲ್ಲಿನಲ್ಲಿ.

ದೇವಾಲಯದಲ್ಲಿ ಜ್ಯೋತಿರ್ಲಿಂಗದ ಜೊತೆಗೆ ದೇವಾಲಯದ ಆವರಣದಲ್ಲಿ ದುರ್ಗೆ, ಅನ್ನಪೂರ್ಣೇಶ್ವರಿ, ಗಣಪತಿ ಹಾಗೆ ಕಾರ್ತಿಕೇಯರ ಸುಂದರ ಮೂರ್ತಿಗಳನ್ನು ನಾವು ಕಾಣಬಹುದು. ಇಲ್ಲಿನ ಜ್ಯೋತಿರ್ಲಿಂಗ ಚಿಕ್ಕದಾಗಿದ್ದರೂ ಸಹ ಭಕ್ತರು ಸ್ವತಃ ಶಿವಲಿಂಗವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡಿ ಪುಣ್ಯವನ್ನು ಪಡೆದುಕೊಳ್ಬಹುದು. ಇಲ್ಲಿ ಇರುವಂತಹ ಎರಡು ನಂದಾದೀಪಗಳು ನಿರಂತರವಾಗಿ ಬೆಳಗ್ತಾ ಇರುತ್ತೆ. ಇದು ಕೂಡ ಈ ದೇವಾಲಯದ ಮತ್ತೊಂದು ಆಕರ್ಷಣೆ. ಇನ್ನು ಮಹಾಕಾಳೇಶ್ವರ ಮಂದಿರದ ಮೇಲ್ಭಾಗದಲ್ಲಿ ವಿಶಿಷ್ಟವಾದಂತಹ ಒಂದು ನಾಗಮಂದಿರ ಇದೆ. ಇಲ್ಲಿ ದಿನದ 24 ಗಂಟೆಯೂ ವಿವಿಧ ರೀತಿಯ ಹೋಮ ಹವನಗಳು ನಡೀತಾನೆ ಇರುತ್ತೆ. ಅವುಗಳಲ್ಲಿ ಮುಂಜಾನೆ ಪ್ರತಿದಿನ 5 ಬಾರಿ ವಿಶೇಷ ಆರತಿಗಳು ನಡೆಯುತ್ತವೆ. ಮಹಾಶಿವರಾತ್ರಿ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಭಸ್ಮಾರತಿಯೂ ಸಹ ನಡೆಯುತ್ತೆ ಅಂತ ಹೇಳ್ತಾ ನಿಮಗಾಗಿ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಶಿವಪಾರ್ವತಿಯರು ಈ ಜಗತ್ತಿನ ಮಾತಾಪಿತೃಗಳು. ಅವರಿಬ್ಬರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ, ಮಹಾಕಾಳೇಶ್ವರ ದೇವಾಲಯದ ಕುರಿತು ನಮ್ಮ ಒಂದು ಮಾತನ್ನು ಮುಂದುವರಿಸ್ತಾ ಇದ್ದೀವಿ. ಈ ಒಂದು ನಾದರ್ಶನ ಕಾರ್ಯಕ್ರಮದಲ್ಲಿ ಸಮಯ ಆಗ್ತಾ ಇದೆ 6:40 23 ಸೆಕೆಂಡ್ಗಳು. ಸ್ನೇಹಿತರೆ, ಮಹಾಕಾಳೇಶ್ವರ ದೇವ

ವೈದ್ಯನಾಥೇಶ್ವರ ಎಲ್ಲರಿಗೂ ಆರೋಗ್ಯ ಆಯಸ್ಸನ್ನು ನೀಡಲಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ನಮ್ಮ ಒಂದು ಮಾತನ್ನು ಮುಂದುವರಿಸ್ತಾ ಇದ್ದೀವಿ. ಶ್ರೀ ಮಹಾಕಾಳೇಶ್ವರ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಹರಿದ್ವಾರ, ಪ್ರಯಾಗ ಮತ್ತು ನಾಸಿಕದ ರೀತಿಯೇ ಉಜ್ಜಯಿನಿಯಲ್ಲಿಯೂ ಸಹ ಪ್ರತಿ 12 ವರ್ಷಕ್ಕೊಮ್ಮೆ ಅತ್ಯಂತ ವೈಭವದಿಂದ ಕುಂಭಮೇಳ ಜರುಗುತ್ತೆ. ಇಲ್ಲಿ ಇರುವಂತಹ ಕ್ಷಿಪ್ರಾನದಿಯ 4 ಸ್ಥಳಗಳಲ್ಲಿ ಸ್ನಾನ ಮಾಡಿ ತರ್ಪಣ ಕೊಡೋದ್ರಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆಯೂ ಸಹ ಇದೆ. ಸ್ನೇಹಿತರೆ, ಉಜ್ಜಯಿನಿ ಒಂದು ಪ್ರಾಚೀನ ಧಾರ್ಮಿಕ ಕೇಂದ್ರವಾಗಿರುವುದರಿಂದ ಜೀವನದಲ್ಲಿ ಒಮ್ಮೆಯಾದರೂ ಈ ಒಂದು ದಿವ್ಯ ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು ಅಂತ ಹೇಳ್ತಾ ಮತ್ತೊಂದು ಭಕ್ತಿಗೀತೆಯ ಪ್ರಸಾರದೊಂದಿಗೆ ಇಂದಿನ ನಾದಾಚನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತಿಳಿಸುವಿನಿ. ಹೀಗೆ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಶ್ವೇಶತೀರ್ಥ ಸ್ವಾಮೀಜಿ ಅಂದರೆ ಥಟ್ಟನೆ ಗೊತ್ತಾಗದೇ ಇರಬಹುದು, ಆದರೆ ಪೇಜಾವರ ಮಠಾಧೀಶರು ಅಂದರೆ ವಿಶ್ವೇಶತೀರ್ಥರೇ ಅನ್ನುವಷ್ಟು ಎಲ್ಲರಿಗೂ ಸುಪರಿಚಿತ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಒಂದು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದವರು. ಎಲ್ಲರೂ ಸಂಸ್ಕೃತ ವಿದ್ಯಾಭ್ಯಾಸ ಮಾಡಿ ಜ್ಞಾನ ಪಡೆಯಿರಿ ಅಂತ ಕರೆ ನೀಡಿದವರು. ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಪೇಜಾವರ ಮಠದ 32ನೇ ಯತಿಗಳು. ದೀನ ದಲಿತರಿಗಾಗಿ ವಿಶ್ವೇಶತೀರ್ಥರು ಮರುಗಿದರು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು,

0: ಅವರ ಸರಳ ಮಾತುಗಳು ಪ್ರಭಾವಶಾಲಿಯಾಗಿರುತ್ತಿದ್ದುವು. ಎಲ್ಲ ವರ್ಗದವರನ್ನೂ ತಮ್ಮತ್ತ ಸೆಳೆದರು ವಿಶ್ವೇಶತೀರ್ಥ ಸ್ವಾಮೀಜಿ. ಅವರು ಆಕಾಶವಾಣಿಗೆ ಬಂದಿದ್ದರು. ಪುರಂದರದಾಸರ ಬಗ್ಗೆ ಒಂದು ಭಾಷಣವನ್ನ ಮಾಡಿದ್ರು. ಇದು 1964 ಧ್ವನಿ ಮುದ್ರಣ. ಕೇಳೋಣ ವಿಶ್ವೇಶತೀರ್ಥರ ಧ್ವನಿ.
1: ಪುರಂದರ ಗುರುಂ ವಂದಿ ದಾಸಶ್ರೇಷ್ಠಂ ದಯಾನಿಧಿಂ. ವ್ಯಕ್ತಿತ್ವದ ಪೂರ್ಣ ವಿಕಾಸ ಹಾಗೂ ವಿಶ್ವದ ಸುವ್ಯವಸ್ಥಿತ ವ್ಯವಹಾರಗಳಿಗೆ ಭಗವಂತನಲ್ಲಿ ಭಕ್ತಿಯು ಮೂಲಸೂತ್ರವೆನಿಸಿದೆ. ಶಾಸ್ತ್ರವು ಸಾರಿದ ಈ ಭಕ್ತಿಯ ಸಂದೇಶವು ಸಾಮಾನ್ಯ ಜನತೆಗೆ ಸಹಜವಾಗಿ ದುರ್ಗಮವಾಗಿರುವುದು. ಈ ಭಕ್ತಿಗಂಗೆಯನ್ನು ಶಾಸ್ತ್ರದ ಶಿಖರದಿಂದ ಸಾಮಾನ್ಯ ಜನತೆಯ ಬಯಲು ಮೈದಾನಕ್ಕೆ ಇಳಿಸಿದ ಭಗೀರಥರೆಂದರೆ ನಮ್ಮ ದೇಶದ ಸಾಧುವರೆಣ್ಯರೆಂದು ಹೇಳಬಹುದು. ಪುರಂದರದಾಸರು ಇಂತಹ ಮಹಾಮಹಿಮರಲ್ಲಿ ಅಗ್ರಗಣ್ಯರಾಗಿರುವರು. ಇವರು ನಾಡಿನ ಸಾಮಾನ್ಯ ಜನರ ಸಂಪರ್ಕವನ್ನು ಬೆಳೆಸಿ ಅವರ ಮನೆ ಮನೆಗೂ ಹೋಗಿ ಮೂಲೆ ಮೂಲೆಗಳಲ್ಲಿಯೂ ಭಕ್ತಿಯ ಬೆಳಕನ್ನು ಬೆಳಗಿಸಿದ್ದಾರೆ. ಬಹು ಸುಂದರಗಳಾದ ನುಡಿಗಳಿಂದ ಜನರ ಮನವನ್ನು ಕಲುಕಿ ಅಲ್ಲಿ ಭಕ್ತಿಯ ಚಿಲುಮೆಯನ್ನೆಬ್ಬಿಸಿರುವರು. ಪ್ರಪಂಚದಿಂದ ಅವರ ದೃಷ್ಟಿಯನ್ನು ತಿರುಗಿಸುವುದು ಅವಶ್ಯವಿರುವುದು. ವಿಷಯ ತೃಷ್ಣೆ ಹಾಗೂ ಭೋಗಾಸಕ್ತಿ ಇರುವಾಗ ಪರಮಾತ್ಮನ ಆಕರ್ಷಣೆಗೆ ಮಾನವನು ಒಳಗಾಗಲಾರ. ಈ ದೃಷ್ಟಿಯಿಂದ ಲೌಕಿಕ ವಿಷಯಗಳಲ್ಲಿರುವ ದೋಷಗಳನ್ನು ಹಿಡಿದೆತ್ತಿ ಅದರಲ್ಲಿ ಹೇಯಭಾವವನ್ನು ಬೆಳೆಸುವ ಹಾಡುಗಳನ್ನು ಸಂತರು ಹಾಡಿರುತ್ತಾರೆ. ಪುರಂದರದಾಸರು ಇಂತಹ ಹಾಡುಗಳನ್ನು ವಿಶೇಷವಾಗಿ ರಚಿಸಿ ಜನರನ್ನು ಭೋಗವಿಮುಖರನ್ನಾಗಿ ಮಾಡಲು ಶ್ರಮಿಸಿರುವರು. ಆದರೆ ಪ್ರಪಂಚದಿಂದ ಜನತೆಯು ಪೂರ್ಣ ವಿಮುಖರಾಗುವುದು ಪುರಂದರದಾಸರಿಗೆ ಸಮ್ಮತವಲ್ಲ. ಅವರು ದೋಷಯುಕ್ತವಾದ ಈ ಪ್ರಪಂಚದಲ್ಲಿ ನಾವು ಇದ್ದರೂ ಒಳ್ಳೆ ಎಚ್ಚರಿಕೆಯಿಂದ ವರ್ತಿಸಿ ಯೋಗ್ಯ ಜೀವನವನ್ನು ಸಾಗಿಸಬೇಕೆಂದು ಸಾರಿದ್ದಾರೆ. ಈಸಬೇಕು, ಇದ್ದು ಜಯಿಸಬೇಕು ಎಂಬ ಅವರ ಹಾಡು ಜನತೆಯಲ್ಲಿ ಸುಪ್ರಸಿದ್ಧವಾಗಿದೆ. ಇರಬೇಕು, ಇರದಿರಬೇಕು, ಸಂಸಾರದಿ ಜನಕಾದಿ ರಾಜ ಋಷಿಗಳಂತೆ ಎಂದು ಆಸಕ್ತಿವಶರಾಗದೆ ಜಗತ್ತಿನಲ್ಲಿ ನಾವು ಜೀವನ ನಡೆಸಬೇಕೆಂದು ಹೇಳಿ ತ್ಯಾಗಭೋಗಗಳ ಸಮನ್ವಯವನ್ನು ತೋರಿಸಿರುವರು. ಜನರು ಪ್ರಪಂಚ ವಿಮುಖರೂ ಆಗಬಾರದು, ಪ್ರಪಂಚದಲ್ಲಿ ಅತ್ಯಂತ ಆಸಕ್ತರೂ ಆಗಬಾರದು ಎಂಬ ಸುವರ್ಣ ಮಾಧ್ಯಮವನ್ನು ಅವರು ತೋರಿರುವರು. ಭಗವದ್ಭಕ್ತರೆಂದು ಹೇಳಿಕೊಳ್ಳುವವರು ಅನೇಕ ದುರ್ಗುಣ ಅನೀತಿಗಳಿಗೆ ಒಳಗಾಗಿ ಜನತೆಗೆ ಕೆಟ್ಟ ಆದರ್ಶವನ್ನು ತೋರುವುದನ್ನು ಪುರಂದರದಾಸರು ಸಹಿಸುವುದಿಲ್ಲ. ಇಂತಹ ಡಾಂಭಿಕತನವನ್ನು ತಮ್ಮ ಹಾಡುಗಳಲ್ಲಿ ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ. ಭಕ್ತಿಯು ಸಹಜವೂ ನಿರ್ಮಲವೂ ಆಗಿರಬೇಕು. ಭಕ್ತಿಯ ಪ್ರದರ್ಶನವನ್ನು ಮಾಡಿ ಒಳಗೊಳಗೆ ದುರ್ನೀತಿಗೆ ಒಳಗಾದ ಮಿಥ್ಯಾಚಾರನನ್ನು ನೂರಾರು ಹಾಡುಗಳಲ್ಲಿ ಅತ್ಯಂತ ಸ್ಪಷ್ಟ ಹಾಗೂ ಕಠೋರ ಭಾಷೆಯಲ್ಲಿ ಖಂಡಿಸಿರುವುದು ಪುರಂದರದಾಸರ ಜೀವನ ಪರಿಶುದ್ಧತೆಯ ಶ್ರೇಷ್ಠ ನಿದರ್ಶನವಾಗಿದೆ. ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು ಉದರ ವೈರಾಗ್ಯವಿದು ಎಂದು ಪ್ರದರ್ಶನದ ಬಾಹ್ಯಾಚಾರಗಳನ್ನು ಬಲವಾಗಿ ಜರೆದಿದ್ದಾರೆ. ತೊಗಲಿನ ದೇಹಕ್ಕೆ ಗೋಪಿಗಂಧ ತೆಗೆದುಕೊಂಡು ರೋಗ ಬಂದ ಎಮ್ಮೆಯ ಹಾಗೆ ಬರೆದುಕೊಂಬ ಮನುಜನಿಗೆ ಎಂದು ನೀತಿ ಸದ್ಗುಣ ಹಾಗೂ ಭಕ್ತಿ ಇಲ್ಲದೆ ಧರಿಸಿದ ಧಾರ್ಮಿಕ ವೇಷಗಳನ್ನು ಎಷ್ಟು ಕಟುವಾಗಿ ಟೀಕಿಸಿದ್ದಾರೆ. ಹಾಕುವುದು ಸಾಧುವೇಷ, ಸಾಕುವುದು ಹಲವು ದೋಷ, ಪೂಜೆಯಾತಕೋ ಮನುಜ, ಪೂಜೆಯಾತಕೋ ಎಂದು ಭೂತಪ್ರೇಮ ಸದ್ಗುಣಗಳಿಲ್ಲದೆ ಮಾಡುವ ಭಗವತ್ ಪೂಜೆಯನ್ನು ಪೂಜೆಯೇ ಅಲ್ಲವೆಂದು ಪ್ರತಿಪಾದಿಸಿರುವರು. ಶ್ರೀ ಪುರಂದರದಾಸರು ಕನ್ನಡಿಗರ ಹಾಗೂ ಭಾರತೀಯ ಜನತೆಯ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಅವರ ಈ ಸಂದೇಶವು ಭಾರತೀಯ ಜನತೆಯಲ್ಲಿ ಪ್ರವಾಹಿತವಾಗಿ ಅವರ ಜೀವನದಲ್ಲಿ ಹೊಸ ಶಕ್ತಿ ಚೈತನ್ಯಗಳು ಉದಯವಾಗಲಿ ಎಂದು ಆಶಿಸುವೆ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಯತಿಗಳಾದ ವಿಶ್ವೇಶತೀರ್ಥರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್.

0: www.govi.in.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹ್ಯಾನ್ಸ್ ಬೆಂಗಳೂರು.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
5: ಜಿ, ಹೊಸ ಕರ್ನಾಟಕ ತಗೊಂಡ್ಯ?
6: ಹೌದವ್ವ, ಸಿದ್ದರಾಮಯ್ಯನವರ್ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
7: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05 to 1:10 ಕೇಳಿ ನವಿಲುಗರಿ.
3: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲಿನ ನಿಮಾತ್ರ
2: ಆಕಾಶವಾಣಿ FM Rainbow 101.3 MHz. Musically yours.

ಸಮಯ ಆಗ್ತಾ ಇದೆ 7:42. ಮುಂದೆ ಸರಿಯಾಗಿ 7:05 ಮೂಡಿ ಬರಲಿದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ್,

0: ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ತರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
0: ಅ ನ್ಯೂ ಐಕಾನ್ ಫಾರ್ ಅ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತೂ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ಸಂಘ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ. ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್. ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಂಗೆ ಈಗ ನಿಮ್ ಪೆಟ್ರೋಲ್ ಡೀಸೆಲ್ ಕ್ಯಾಪಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮ್ಮ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ ಶಿವಾನಂದ ಅಂಗಡಿ.
7: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನಾಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನುನೋವು, ತಲೆನೋವು, ಮೈಕೈ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೇವೆ. ಮುಂದೆ ಟ್ರೀಟ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
0: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ 2 ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು 3 ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿಯವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೆ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆ ಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29 ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8-14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನ್ ಇರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ತಿ ಆಬಾ ಜನ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75 ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
8: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
9: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
10: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮುಂಬೆಳಗ ನೇಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ,
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾವನ ಬೆಲೆನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 7:13 ನೀವು ಕೇಳ್ತಾ ಇದ್ರಿ 101.3 ಕನ್ನಡ ಕಾವನ ಬೆಲು. ಸ್ನೇಹಿತರೆ, ಇದೀಗ ಭಾವಗೀತೆಗಳನ್ನ ಕೇಳುವಂತಹ ಸಮಯ. ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೀವಿ. ತಮ್ಮೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರುವಂತಹ ಒಂದು ಪುಟ್ಟ ಚಿಟ್ಟೆ ಆಕಾರದ ಗ್ರಂಥಿ ನಮ್ಮ ಇಡೀ ದೇಹದ ಆರೋಗ್ಯವನ್ನು ಹೇಗೆ ನಿಯಂತ್ರಣ ಮಾಡುತ್ತೆ ಗೊತ್ತಾ? ಆ ಪುಟ್ಟ ಗ್ರಂಥಿ ಯಾವುದಪ್ಪ ಅಂತ ಹೇಳಿ ನೀವು ಯೋಚನೆ ಮಾಡ್ತಿದ್ರೆ, ಆ ಒಂದು ಯೋಚನೆಗೆ ಅಥವಾ ಪ್ರಶ್ನೆಗೆ ಉತ್ತರ ಥೈರಾಯ್ಡ್ ಗ್ರಂಥಿ. ಸ್ನೇಹಿತರೆ, ಇಂದು ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ಈ ಒಂದು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿ ಪಡಿಬೇಕು ಅಂತಲೇ ಪ್ರತಿ ಮೇ 25 ವಿಶ್ವ ಥೈರಾಯ್ಡ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಂದಿಗೆ ಥೈರಾಯ್ಡ್ ಕುರಿತು ಒಂದಷ್ಟು ಮಾತು ಕೇಳ್ತಾರೆ. ಇದು 101.3 ಕನ್ನಡ ಕಾಮನ ಬಿಲ್ಲು. ಇದೀಗ ಮುಡಿ ಬರ್ತಾ ಇದೆ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ರಚನೆ, ಸುಪ್ರಿಯ ಆಚಾರ್ಯ ಅವರ ದನಿಯಲ್ಲಿ ಕೇಳಿ.

0: ಸುಚೇತನ್ ಅವರ ದನಿಯಲ್ಲಿ ಪೂತಿ ನರಸಿಂಹಾಚಾರ್ ಅವರ ಒಂದು ರಚನೆಯನ್ನು ಕೇಳಿ ಬಂದ್ವಿ ಸ್ನೇಹಿತರೆ. ಈ ಒಂದು ಹಾಡಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದರು ಹೆಚ್ ಕೆ ನಾರಾಯಣ ಅವರು. ಸ್ನೇಹಿತರು ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ ಎಂ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 7:20.
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ್ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
6: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡೆಲಿವರಿ ಮಾಡ್ಬಿಡೋಣ.
7: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿ ಆಗಿದ್ದಾರೆ.
8: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಆಕಾಶವಾಣಿ
0: ಸ್ನೇಹಿತರೆ ಕೇಳ್ತಾ ಇದ್ರಿ 101.3 ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವಿದ್ವಿ. ಭಾವಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಸಮಯ 7:33. ಹಾಗೆ ಸ್ನೇಹಿತರೆ, ಇಂದು ವಿಶ್ವ ಥೈರಾಯ್ಡ್ ದಿನ, ಹಾಗಾಗಿ ಥೈರಾಯ್ಡ್ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಇರುವಂತಹ ಒಂದು ಸಣ್ಣ ಗ್ರಂಥಿಯೇ ಥೈರಾಯ್ಡ್ ಗ್ರಂಥಿ. ಇದು ಹಾರ್ಮೋನನ್ನು ಉತ್ಪಾದಿಸುವಂತಹ ಒಂದು ಗ್ರಂಥಿ. ಇದರ ಸಹಾಯದಿಂದಲೇ ಚಯಾಪಚಯ ಪ್ರಕ್ರಿಯೆ ನಿಯಂತ್ರಣದಲ್ಲಿ ಇರುತ್ತೆ. ಹಾಗೆ ಹಾರ್ಮೋನ್ಗಳ ಮಟ್ಟ ಕಡಿಮೆಯಾದಾಗ ಅಥವಾ ಹೆಚ್ಚಾದಾಗ ದೇಹದಲ್ಲಿ ಹಲವು ರೀತಿಯ ರೋಗ ಲಕ್ಷಣಗಳು ಸಹ ಕಾಣಿಸ್ಕೊಳ್ಳುತ್ತವೆ. ಸ್ನೇಹಿತರೆ, ಒಂದು ವೇಳೆ ಥೈರಾಯ್ಡ್ ಸಮಸ್ಯೆ ಬಂದರೆ ದೇಹ ಕೆಲವೊಂದು ಮುನ್ಸೂಚನೆಗಳನ್ನು ನೀಡುತ್ತಂತೆ. ಆ ಮುನ್ಸೂಚನೆಗಳಿಂದ ನಾವು ಎಚ್ಚೆತ್ಕೊಂಡ್ರೆ ನಮ್ಮ ಒಂದು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಹಾಗಾದರೆ ಯಾವ ಮುನ್ಸೂಚನೆಗಳನ್ನು ಈ ಒಂದು ಗ್ರಂಥಿ ನೀಡುತ್ತೆ ನಮಗೆ ಅನ್ನೋದನ್ನು ಮುಂದೆ ತಿಳಿಸ್ತೀವಿ. ಮುಂದೆ ಸರಿಯಾಗಿ 7:35 ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು. ಆನಂತರ ಭಾವಯಾನ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿರೋದು ತೇಜಸ್ವಿನಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ಧ, ಸಚಿವ ಡಾ

0: ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಹಾಗೆ ಅವರ ಭಯೋತ್ಪಾದನಾ ನಿಗ್ರಹ ಸಹಕಾರವೂ ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಎರಡೂ ರಾಷ್ಟಗಳು ಸಾಮಾನ್ಯ ಆಸಕ್ತಿಯನ್ನು ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಅಮೆರಿಕದ 250ನೇ ಸ್ವಾತಂತ್ರ್ಯ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಜಿಯೋ ಗೋರ್ ಅವರಿಗೆ ದೂರವಾಣಿ ಕರೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ಮಿತ್ರ ಎಂದು ಬಣ್ಣಿಸಿದ ಟ್ರಂಪ್, ಎರಡು ರಾಷ್ಟಗಳ ನಡುವಿನ ಸಂಬಂಧ ಇಂದು ಎಂದೆಂದಿಗೂ ಹೆಚ್ಚು ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಎಂದು ತಿಳಿಸಿದ ಅವರು, ಭಾರತ ತಮ್ಮ ಮೇಲೆ ಶೇಕಡ 100ರಷ್ಟು ವಿಶ್ವಾಸ ಇಡಬಹುದು ಎಂದು ಟ್ರಂಪ್ ಅಭಯ ನೀಡಿದರು. ಸಭಿಕರು ಟ್ರಂಪ್ ಅವರ ಮಾತುಗಳನ್ನು ಕೇಳಲು ಅನುವಾಗುವಂತೆ ರಾಯಭಾರಿ ಗೋರ್ ತಮ್ಮ ದೂರವಾಣಿಯನ್ನು ಮೈಕ್ ಬಳಿ ಹಿಡಿದಿದ್ದರು. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ನಂತರ ನಡೆಯುವ ಸಮಾರಂಭದ ಎರಡನೇ ಸುತ್ತಿನಲ್ಲಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಇಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿದೆ. ಭಾರತೀಯ ನಿಯೋಗದ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು 2030ರೊಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕರೂಪ ನಾಗರಿಕ ಸಂಹಿತೆಯ ವ್ಯಾಪ್ತಿಯಿಂದ ಎಲ್ಲಾ ಬುಡಕಟ್ಟು ಸಮುದಾಯಗಳನ್ನು ಹೊರಗಿಡಲು ಸರ್ಕಾರ ವಿಶೇಷ ನಿಬಂಧನೆಗಳನ್ನು ರೂಪಿಸಿದ್ದು ಅವರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಜನಜಾತಿ ಸಾಂಸ್ಕೃತಿಕ ಸಮಾಗಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಕರೂಪ ನಾಗರಿಕ ಸಂಹಿತೆಯು ಯಾವುದೇ ಬುಡಕಟ್ಟು ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಆದರ್ಶಗಳನ್ನು ಸ್ಮರಿಸಿದ ಸಚಿವರು, ಬುಡಕಟ್ಟು ಜನರಿಗೆ ತಮ್ಮ ಭೂಮಿ ಮತ್ತು ಅರಣ್ಯದ ಮೇಲೆ ನ್ಯಾಯಸಮ್ಮತ ಒಡೆತನವಿದ್ದು ಅವುಗಳನ್ನು

ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ನೀಡಿದ್ದರು ಎಂದು ಅವರು ಸ್ಮರಿಸಿದ್ದಾರೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಪ್ರಧಾನಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಸಾಧಾರಣ ಕಾರ್ಯವನ್ನು ಜನರು ನೋಡುತ್ತಿದ್ದಾರೆ, ಆದ್ದರಿಂದ ಪಕ್ಷವನ್ನು ಮತ್ತಷ್ಟು ಆಶೀರ್ವದಿಸಲು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪೀಡಿತ ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಮೇಲಿನವುಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ತನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ 011-407-597-00 ಸಂಪರ್ಕಿಸಬಹುದು ಅಥವಾ ಸಿಯುಇಟಿ ಯುಜಿ INTA.AC.INಗೆ ಇಮೇಲ್ ಮಾಡಬಹುದು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಸ್ಕ್ಯಾನ್ ಮಾಡಿದ ಫೋಟೋಕಾಪಿಗಳನ್ನು ಪಡೆಯುವ ಕೊನೆಯ ದಿನಾಂಕವನ್ನು ಇನ್ನೂ ಒಂದು ದಿನ ವಿಸ್ತರಿಸಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಗಳನ್ನು ಸಲ್ಲಿಸಲು ಸಾಕಷ್ಟು ಸಮಯವನ್ನು ಒದಗಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಮರು ಮೌಲ್ಯಮಾಪನ ವಿನಂತಿಗಳನ್ನು ಸ್ವೀಕರಿಸುವ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಮಂಡಳಿ ಹೇಳಿದೆ. ಸ್ಕ್ಯಾನ್ ಮಾಡಿದ ಮತ್ತು ಮೌಲ್ಯಮಾಪನ ಮಾಡಿದ ಉತ್ತರ ಪುಸ್ತಕದ ಕೊನೆಯ ಪ್ರತಿಯನ್ನು ಅರ್ಜಿದಾರರಿಗೆ ಲಭ್ಯವಾದ ನಂತರ ಕನಿಷ್ಠ 2 ದಿನಗಳವರೆಗೆ ಪೋರ್ಟಲ್ ತೆರೆದಿರುತ್ತದೆ ಎಂದು ಮಂಡಳಿ ಪುನರುಚ್ಚರಿಸಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಸುದ್ದಿ ತೀವ್ರ ನೋವುಂಟು ಮಾಡಿದೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲಿ ಅಭಿಯಾನ ಮುಗಿಸಿದ್ದಾವೆ. ಮೊದಲಿಗೆ ಬ್ಯಾಟ್ ಮಾಡಿದ ಡೆಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 204 ರನ್ ಗುರಿ ನೀಡಿತು. ಇದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ತಂಡ 18.4 ಓವರ್ಗಳಲ್ಲಿ ಕೇವಲ 163 ರನ್ಗಳಿಗೆ ಸೀಮಿತಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ಧ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ. ಅಮೆರಿಕ ಭಾರತದ ವಿಶ್ವಾಸಾರ್ಹ ದೇಶ, ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್ 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕವನವಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:46.

14:14 ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಿದೆ. ಜೊತೆಗೆ ಇಂದು ವಿಶ್ವ ಥೈರಾಯ್ಡ್ ದಿನ, ಹಾಗಾಗಿ ಈ ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಆಗ್ನೇ ಹೇಳಿದ್ದೆ, ನಮ್ಮ ದೇಹ ಕೆಲವೊಂದು ಲಕ್ಷಣಗಳನ್ನು ಅಥವಾ ಮುನ್ಸೂಚನೆಗಳನ್ನು ನೀಡುತ್ತೆ ಈ ಒಂದು ಥೈರಾಯ್ಡ್ ಸಮಸ್ಯೆ ನಮಗೆ ಬಂದಿದೆ ಅಂತ ಹೇಳಿ. ಏನೆಲ್ಲ ಆ ಒಂದು ಮುನ್ಸೂಚನೆಗಳು, ಏನೆಲ್ಲ ಕಾರಣಗಳು ಅಂತ ಹೇಳಿದ್ರೆ, ಇದಕ್ಕಿದ್ದ ಹಾಗೆ ತೂಕ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ವಿಪರೀತ ಸುಸ್ತು, ಕೂದಲು ಉದುರೋದು, ಮಹಿಳೆಯರಲ್ಲಿ ಮುಟ್ಟಿನ ಅಡ್ಡ ಪರಿಣಾಮಗಳು ಕಾಣಿಸ್ಕೊಳ್ಳೋದು, ಮೂಡ್ ಸ್ವಿಂಗ್ಸ್ ಆಗೋದು, ಬೇಸರ ಆಗೋದು, ಸಿಟ್ಟು ಬರೋದು, ಹೀಗೆ ಈ ಬಗೆಯ ಲಕ್ಷಣಗಳು ನಿಮಗೂ ಸಹ ಕಾಣಿಸ್ಕೊಂಡ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಈ ಒಂದು ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಒಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಸುಪ್ರಿಯಾ ಆಚಾರ್ಯ ಅವರ ದನಿಯಲ್ಲಿ ಈ ಒಂದು ಹಾಡು ಮುಡಿ ಬರ್ತಾ ಇದೆ. ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಒಂದು ರಚನೆ, ಕೇಳಿ.

ಸ್ನೇಹಿತರೆ, ಇಂದು ವಿಶ್ವ ಥೈರಾಯ್ಡ್ ದಿನ. ಹಾಗಾಗಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸಮಯ ಆಗ್ತಾ ಇದೆ 7:52. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಇನ್ನು ನಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ನಮ್ಮ ದೇಹ ಕೆಲವೊಂದು ಮುನ್ಸೂಚನೆಗಳನ್ನ ನೀಡುತ್ತವೆ. ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಅಥವಾ ಬೇಸರ ಆಗೋದು, ಸಿಟ್ಟು ಬರೋದು, ತೂಕ ಕಡಿಮೆ ಆಗೋದು ಅಥವಾ ಜಾಸ್ತಿ ಆಗೋದು, ಈ ಎಲ್ಲ ಸಮಸ್ಯೆಗಳು ಕಂಡು ಬರ್ತಿದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ವೈದ್ಯರ ನಿಯಮಿತ ತಪಾಸಣೆಯ ಜೊತೆಗೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡ್ರು ಥೈರಾಯ್ಡ್ ಸಮಸ್ಯೆಯನ್ನು ಮುಕ್ತಿ ಪಡಿಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ನಿಯಮಿತವಾಗಿ ವ್ಯಾಯಾಮ ಮಾಡೋದು, ಸಮತೋಲಿತ ಆಹಾರವನ್ನು ಸೇವನೆ ಮಾಡೋದು, ಅಯೋಡಿನ್ಯುಕ್ತ ಉಪ್ಪಿನ ಬಳಕೆ ಮಾಡೋದು, ಹೀಗೆ ಕೆಲವೊಂದು ಕ್ರಮಗಳನ್ನು ನಾವು ನಿತ್ಯ ಜೀವನದಲ್ಲಿ ಪಾಲಿಸಬೇಕಾಗುತ್ತೆ. ಮುಖ್ಯವಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿ ಪಡಿಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಸುನೀತಾ ಎಸ್ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ.

ಚೆನ್ನವೀರ ಕಣವಿಯವರ ಒಂದು ರಚನೆಯನ್ನು ಕೇಳಿದ್ರಿ ಸ್ನೇಹಿತರೆ, ಸುನೀತಾ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 7:07. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಇನ್ನು ವಿಶ್ವ ಥೈರಾಯ್ಡ್ ದಿನ, ಹಾಗಾಗಿ ಈ ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಥೈರಾಯ್ಡ್ ಅನ್ನೋದು ಹೆದರಬೇಕಾಗಿರುವಂತಹ ಒಂದು ಕಾಯಿಲೆ ಅಥವಾ ಸಮಸ್ಯೆ ಏನೂ ಅಲ್ಲ. ಬದಲಿಗೆ ಸರಿಯಾದಂತಹ ಜೀವನ ಶೈಲಿ ಮತ್ತು ವೈದ್ಯರ ಮಾರ್ಗದರ್ಶನದಿಂದ ಗೆಲ್ಲಬಹುದಾದಂತಹ ಒಂದು ಸ್ಥಿತಿ ಅಷ್ಟೆ. ಈ ಒಂದು ವಿಶ್ವ ಥೈರಾಯ್ಡ್ ದಿನದಂದು ನಮ್ಮ ಆರೋಗ್ಯದ ಕಡೆಗೆ ನಾವು ಒಂದು ಪುಟ್ಟ ಹೆಜ್ಜೆಯನ್ನು ಇಡೋಣ, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋಣ. ಯಾಕೆ ಅಂತ ಹೇಳಿದ್ರೆ, ಆರೋಗ್ಯವೇ ಭಾಗ್ಯ. ಸ್ನೇಹಿತರೆ, ನಿಮ್ಮೆಲ್ಲರ ಆರೋಗ್ಯವೂ ಸಹ, ನಿಮ್ಮೆಲ್ಲರೂ ಸಹ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇಂದಿನ ಭಾವಸ್ಪಂದನಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ 8:30 ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ ಪ್ರತಿ ಮನೆ ಪ್ರತಿ ನಗರ.

0: ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
3: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
4: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 8:33. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯವೂ ಸಹ ಬಂದಾಗಿದೆ. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಹಲೋ ಕರ್ನಾಟಕ ಅಂತ ಹೇಳ್ತಾ ಇಡೀ ಪ್ರಪಂಚದಾದ್ಯಂತ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ನಮ್ಮ ಎಫ್ಎಂ ರೇನ್ಬೋನ ಕೇಳ್ತಿರುವಂತಹ ಎಲ್ಲ ಶ್ರೋತೃಗಳಿಗೂ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಇದ್ದೀನಿ ನಾನು ತೇಜಸ್ವಿನಿ. ಸ್ನೇಹಿತರೆ, ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಸೂಪರ್ ಹಿಟ್ ಹಾಡುಗಳು ಮೂಡಿಬರುತ್ತವೆ. ಅದರ ಜೊತೆಗೆ ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನ, ಹಾಗಾಗಿ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನದ ಕುರಿತು ಒಂದಷ್ಟು ಮಾತು. ಯಾಕಾಗಿ ಈ ಒಂದು ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅತೀ ಹೆಚ್ಚಾಗಿ ಬಳಸುವಂತಹ ಒಂದು ವಸ್ತು ಅಂದರೆ ಅದು ಪ್ಲಾಸ್ಟಿಕ್. ಒಮ್ಮೆ ಬಳಸಿ ಬಿಸಾಡುವಂತಹ ಈ ಒಂದು ಪ್ಲಾಸ್ಟಿಕ್ ನಮ್ಮ ಸುಂದರ ಭೂಮಿಯನ್ನು, ಪರಿಸರವನ್ನು ನಾಶ ಮಾಡ್ತಾ ಇದೆ. ಹಾಗಾಗಿ ಈ ಪ್ಲಾಸ್ಟಿಕ್ ನಿರ್ಮೂಲನೆಗೆ ನಾವೆಲ್ಲರೂ ಹೇಗೆ ಜಾಗೃತರಾಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇಂದಿನ ಹಲೋ ಕರ್ನಾಟಕದಲ್ಲಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನೀನೇ ನನ್ನ ಡ್ರೀಮಲ್ಲಿ ಒಂದು ಸೂಪರ್ ಹಿಟ್ ಹಾಡೊಂದಿಗೆ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಆರಂಭ ಆಯಿತು. ಸ್ನೇಹಿತರೆ, ಆದಿ ಚಿತ್ರದಿಂದ ಈ ಹಾಡು ಮೂಡಿಬಂತು. ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 8:29:29 ನೀವು ಕೇಳ್ತಾ ಇದ್ರಿ 101.3 ಕನ್ನಡ ಕಾಮನವಿಲ್ಲು. ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನ, ಹಾಗಾಗಿ ಪ್ಲಾಸ್ಟಿಕ್ ನಿರ್ಮೂಲನೆಯ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಪ್ಲಾಸ್ಟಿಕ್ ನಮಗೆ ಸುಲಭವಾಗಿ ಸಿಗಬಹುದು, ಹಾಗೆ ಈ ಪ್ಲಾಸ್ಟಿಕ್ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವೇ ಆಗೋಗಿದೆ. ಹಾಗೆ ಈ ಪ್ಲಾಸ್ಟಿಕ್ ಬೆಲೆ ಕೂಡ ತುಂಬಾ ಕಡಿಮೆ, ಆದರೆ ಇದು ಉಂಟು ಮಾಡುವಂತಹ ಒಂದು ತೊಂದರೆ ಇದೆಯಲ್ಲ, ಅದು ಮಾತ್ರ ತುಂಬಾ ದೊಡ್ಡದು. ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗಿ ಹೋಗೋದಕ್ಕೆ ಬರೋಬ್ಬರಿ 100 ವರ್ಷಗಳೇ ಬೇಕಾಗುತ್ತೆ. ಅಂದರೆ ನಮ್ಮ ಜೀವಿತಾವಧಿ ಮುಗಿದ್ರೂ ಸಹ ನಾವು ಬಳಸಿದಂತಹ ಪ್ಲಾಸ್ಟಿಕ್ ಮಾತ್ರ ಈ ಭೂಮಿ ಮೇಲೆ ಹಾಗೆ ಉಳಿಯುತ್ತೆ. ಮತ್ತು ಈ ಉಳಿದಂತಹ ಪ್ಲಾಸ್ಟಿಕ್ಗಳು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡುತ್ತೆ. ಹಾಗಾಗಿ ನಮ್ಮ ಒಂದು ಭವಿಷ್ಯದ ಪೀಳಿಗೆಯ ದೃಷ್ಟಿಯಿಂದ, ಉತ್ತಮ ಭವಿಷ್ಯದ ಪೀಳಿಗೆಯ ದೃಷ್ಟಿಯಿಂದ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಸಾಧ್ಯವಾದಷ್ಟು ಕಡಿಮೆ ಮಾಡೋಣ. ಹೌದು, ಪ್ಲಾಸ್ಟಿಕ್ ಅನ್ನೋದು ವ್ಯಾಪಕವಾಗಿ ಹರಡಿದೆ. ಪ್ರತಿಯೊಂದರಲ್ಲೂ ಸಹ ನಾವು ಬಳಸುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಪ್ಲಾಸ್ಟಿಕ್ ಸೇರಿಕೊಂಡಿದೆ. ಹಾಗಾಗಿ ಎಲ್ಲೆಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬಹುದು ಅಲ್ಲೆಲ್ಲವೂ ಸಹ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಚಿತ್ರ ಅವರ ದನಿಯಲ್ಲಿ ಮುಡಿ ಬರ್ತಾ ಇದೆ. ಆಹಾ ಎಂತ ಈ ಕ್ಷಣ ಕೇಳಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನದಲ್ಲಿ ಆಕಾಶ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:45 ಸೆಕೆಂಡ್ಗಳು. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಸ್ನೇಹಿತರೆ, ಒಂದು ಪ್ಲಾಸ್ಟಿಕ್ ವಸ್ತುವನ್ನು ಬಳಸೋದಕ್ಕೆ ಮೊದಲು ಆ ಒಂದು ಕ್ಷಣದಲ್ಲಿ ಯೋಚನೆ ಮಾಡಿ, ಈ ಪ್ಲಾಸ್ಟಿಕ್ ವಸ್ತುವಿನ ಬದಲಿಯಾಗಿ, ಪರ್ಯಾಯವಾಗಿ ನಾವು ಬೇರೆ ಯಾವುದು ವಸ್ತುವನ್ನು ಬಳಸಬಹುದು ಅಂತ ಹೇಳಿ. ಆಗ ಆ ಒಂದು ಯೋಚನೆ ನಮಗೆ ಮೂಡ್ತು ಅಂತ ಅಂದರೆ, ಈ ಪ್ಲಾಸ್ಟಿಕ್ಕನ್ನು ನಾವು ನಿರಂತರವಾಗಿ ಅಥವಾ ಕ್ರಮವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇದೆ. ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡೋದಕ್ಕೆ ಆಗಲ್ಲ, ಆದರೆ ಕೆಲವೊಂದು ಸ್ವಚ್ಛತಾ ಕ್ರಮಗಳನ್ನಾದರೂ ನಾವು ಪಾಲಿಸಬಹುದು. ರಸ್ತೆ ಬದಿಗಳಲ್ಲಿ, ಕೆರೆ ನದಿಗಳಲ್ಲಿ, ಸಮುದ್ರಗಳಲ್ಲಿ, ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ಕನ್ನು ಎಸೆಯೋದು ಬೇಡ. ಹೀಗೆ ನಾವು ಪ್ಲಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಎಸೆಯೋದ್ರಿಂದ ಮೂಕ ಪ್ರಾಣಿಗಳು ತಮಗೆ ಅರಿವಿಲ್ಲದೆ ಪ್ಲಾಸ್ಟಿಕ್ಕನ್ನು ಸೇವಿಸುತ್ತವೆ. ಇದರಿಂದ ಅವೆಲ್ಲದರ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಇನ್ನು ಸಮುದ್ರದ ಆಳದಲ್ಲಿರುವಂತಹ ಅದೆಷ್ಟೋ ತಿಮಿಂಗಲಗಳು, ಆಮೆಗಳು, ಮೀನುಗಳು, ತಿಮಿಂಗಲಗಳು, ಕೋಟ್ಯಾಂತರ ಜಲಚರಗಳು ಕೂಡ ಆ ಒಂದು ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಬಲಿಯಾಗ್ತಾ ಇವೆ. ಹಾಗಾಗಿ ಪ್ಲಾಸ್ಟಿಕ್ಕನ್ನು ಬಳಸೋದಕ್ಕೂ ಮೊದಲು, ಹಾಗೆ ಪ್ಲಾಸ್ಟಿಕ್ಕನ್ನು ಬಳಸಿದಂತಹ ಪ್ಲಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಎಸೆದಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನ ಪ್ರಸಾರ ಮಾಡ್ತಿದ್ದೀನಿ. ನೆನಪಿರಲಿ ಚಿತ್ರದಿಂದ ಒಂದು ಹಾಡು ಮುಡಿ ಬರ್ತಾ ಇದೆ. ಚೇತನ್ ಹಾಗೂ ಚಿತ್ರ ಅವರ ದನಿಯಲ್ಲಿ ಕೇಳಿ.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೆ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಆಕಾಶವಾಣಿ
4: ಪ್ಲಾಸ್ಟಿಕ್ ನಿರ್ಮೂಲನೆ ಹೇಗೆ ಸಾಧ್ಯ? ನಾವು ದಿನನಿತ್ಯ ನಾವು ಪ್ಲಾಸ್ಟಿಕ್ ಜೊತೆನೇ ಬದುಕ್ತಾ ಇದ್ದೀವಿ ಅಂತ ಹೇಳಿ ಅನೇಕ ಮಂದಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೌದು, ಪ್ಲಾಸ್ಟಿಕ್ ಅನ್ನೋದು ನಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗವೇ ಆಗೋಗಿದೆ. ಹಾಗಾಗಿ ಎಲ್ಲೆಲ್ಲಿ ನಾವು ಪ್ಲಾಸ್ಟಿಕ್ಗೆ ಬದಲಿಯಾಗಿ ಕೆಲವೊಂದು ವಸ್ತುಗಳನ್ನು ಬಳಸಬಹುದು, ಆ ಒಂದು ವಸ್ತುಗಳನ್ನು ನಾವು ಬಳಸೋದಕ್ಕೆ ಪ್ರಯತ್ನ ಮಾಡಬಹುದು. ಯಾಕೆ ಅಂತ ಅಂದರೆ, ಪ್ಲಾಸ್ಟಿಕ್ ಅನ್ನೋದು ಕೇವಲ ಪ್ರಾಣಿ ಪ್ರಪಂಚಕ್ಕೆ, ಪರಿಸರಕ್ಕೆ ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ಆರೋಗ್ಯಕ್ಕೂ ಸಹ ತೊಂದರೆ. ಬಿಸಿಯಾದಂತಹ ಚಹಾ, ಕಾಫಿ ಅಥವಾ ಊಟವನ್ನು ಪ್ಲಾಸ್ಟಿಕ್ ಕವರ್ ಮತ್ತು ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಹಾಕಿದಾಗ ಅದರಲ್ಲಿ ಇರುವಂತಹ ಅಪಾಯಕಾರಿ ರಾಸಾಯನಿಕಗಳು ನಮ್ಮ ಹೊಟ್ಟೆ ಸೇರುತ್ತವೆ. ಅಷ್ಟೇ ಅಲ್ಲದೆ ಪ್ಲಾಸ್ಟಿಕ್ಕನ್ನು ಸುಡೋದ್ರಿಂದ ಅದರಿಂದ ವಿಷಕಾರಿ ಹೊಗೆ ಹೊರಹೊಮ್ಮಿ ಗಂಭೀರ ಕಾಯಿಲೆಗಳು ಮನುಷ್ಯನಿಗೆ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ. ಇನ್ನು ಪ್ಲಾಸ್ಟಿಕ್ ನಿರ್ಮೂಲನೆಗೆ ಬದಲಾವಣೆ ಅನ್ನೋದು ನಮ್ಮಿಂದಲೇ ಆರಂಭ ಆಗಬೇಕು. ಮಾರುಕಟ್ಟೆಗೆ ಅಥವಾ ತರಕಾರಿ ತರೋದಕ್ಕೆ ಹೊರಗೆ ಹೋದಾಗ ಮನೆಯಿಂದಲೇ ಬಟ್ಟೆಯ ಬ್ಯಾಗ್ ಅಥವಾ ಸೆಣಬಿನ ಚೀಲಗಳನ್ನು ತೆಗೆದುಕೊಂಡು ಹೋಗೋಣ. ಪ್ಲಾಸ್ಟಿಕ್ ಬಾಟಲಿಯ ಬದಲಿಗೆ ಸ್ಟೀಲ್ ಅಥವಾ ತಾಮ್ರದ ಬಾಟಲ್ಗಳನ್ನು ಬಳಸೋಣ. ಪ್ರಕೃತಿ ನಮಗೆ ಬದುಕೋದಕ್ಕೆ ಎಲ್ಲವನ್ನ ಕೊಟ್ಟಿದೆ, ಹಾಗಾಗಿ ಅದನ್ನು ಕಾಪಾಡೋಣ. ಈ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ದಿನದಂದು ನಾವೆಲ್ಲರೂ ಒಂದು ಪಣವನ್ನು ತೊಡೋಣ, ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡೋಣ ಅಂತ. ಮುಂದಿನ ಪೀಳಿಗೆಗೆ ಹಸಿರಾದ ಹಾಗೆ ಸುಂದರವಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡೋಣ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಪ್ರಸಾರದೊಂದಿಗೆ ಹಲ್ಲ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ನಿಮ್ಮೆಲ್ಲರ ನೆಚ್ಚಿನ ಹಾಡುಗಳ ಪ್ರಸಾರದ ಕಾರ್ಯಕ್ರಮ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು. ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ.

0: ಶಾಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5,000-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
3: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
4: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
5: ಆಶಾಕಿರಣ ಯೋಜನೆಯಡಿ 6,00,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4,00,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 9:03 ಈ ಒಂದು ಸಮಯದಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
4: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ಪ್ರತಿ ದಿನ ಬೆಳಗ್ಗೆ 9:00 to 10:00 ತನಕ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳ್ತಾ ಸಾಗ್ಬೋದು. ನಿಮ್ಮ ನೆಚ್ಚಿನ ಹಾಡುಗಳು ನಮಗೆ ತಿಳಿಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಒಂದು ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ ರೀತಿ ಇದೆ: 9480909013 9480101013. ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನು ಮರೆದೇ ಟೈಪ್ ಮಾಡಿ ಕಳಿಸಿ. ಈಗಾಗಲೇ ಅನೇಕ ಸಂದೇಶಗಳು ಹರಿದು ಬರ್ತಿವೆ, ನಮ್ಮ ನೆಚ್ಚಿನ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ. ಹಾಗಾಗಿ ನಿಮ್ಮ ಒಂದು ರಿಕ್ವೆಸ್ಟ್ ಸಾಂಗ್ನೊಂದಿಗೆ ಇಂದಿನ ಸಖತ್ ಸಾಂಗ್ ಆರಂಭ ಆಗ್ತಾ ಇದೆ, ಕೇಳಿ.

ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ರಾಬರ್ಟ್ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ದಿವ್ಯಾ ಕುಮಾರ್ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ, 9:59. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನವಿಲು ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ನಿಮ್ಮ ನೆಚ್ಚಿನ ಹಾಡುಗಳ ಒಂದು ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರೆ, ಈಗಿನ ಕಾಲ ಹೇಗಿದೆ ಅಂತಂದರೆ ನಮ್ಮ ಅಂಗೈಯಲ್ಲೇ ಇಡೀ ಪ್ರಪಂಚವನ್ನು ನೋಡಬಹುದಾದಂತಹ ಒಂದು ಕಾಲ ಈಗಿನ ಕಾಲ. ಇಂದಿನ ವೇಗದ ಜಗತ್ತಿನಲ್ಲಿ ನಮ್ಮ ಕೈಯಲ್ಲಿರುವಂತಹ ಒಂದು ಸ್ಮಾರ್ಟ್ಫೋನ್ ಪ್ರಪಂಚವನ್ನೇ ಮುಂದಿಟ್ಟಿದೆ. ಆದರೆ ಈ ಡಿಜಿಟಲ್ ಅಬ್ಬರದಲ್ಲಿ ನಾವೆಲ್ಲೋ ಒಂದು ಕಡೆ ಪುಸ್ತಕಗಳ ಲೋಕದಿಂದ ದೂರವಾಗ್ತಾ ಇದ್ದೀವಾ ಅಂತ ಅನ್ಸುತ್ತೆ. ಹಾಗಾಗಿಯೇ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಈ ಡಿಜಿಟಲ್ ಯುಗದಲ್ಲಿ ಪುಸ್ತಕ ಓದುವಂತಹ ಅಭ್ಯಾಸವನ್ನು ಹೇಗೆ ಜೀವಂತವಾಗಿಡೋದು ಅನ್ನೋದರ ಕುರಿತು ಒಂದಷ್ಟು ಮಾತು. ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ನೀವು ಹಂಚಿಕೊಳ್ಬಹುದು 9480909013. ಈಗ ಒಂದು ಸೂಪರ್ ಹಿಟ್ ಹಾಡು ಮುಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ, ಕೇಳಿ.

0: ಸಿದ್ರಾಮ ಸುಮತಿ ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡಿಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಕೇಳಿ ಬಂದ್ರಿ ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:22:04 ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನವಿಲಿನಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೀವಿ. ಇದರೊಟ್ಟಿಗೆ ಡಿಜಿಟಲ್ ಜಗತ್ತಿನಲ್ಲಿ ಪುಸ್ತಕ ಓದುವಂತಹ ಹವ್ಯಾಸವನ್ನು ಹೇಗೆ ಜೀವಂತವಾಗಿಡೋದು, ಈ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಸ್ನೇಹಿತರೆ, ಈಗಂತೂ ನಾವೆಲ್ಲರೂ ಏನನ್ನ ಕೈಯಲ್ಲಿ ಹಿಡಿದಿರ್ತೀವೋ ಗೊತ್ತಿಲ್ಲ, ಆದರೆ 24/7 ಮೊಬೈಲ್ ಫೋನ್ ಮಾತ್ರ ನಾವು ಕೈಯಲ್ಲಿ ಹಿಡ್ಕೊಂಡಿರ್ತೀವಿ. 1 ಸೆಕೆಂಡ್ ಸಿಕ್ಕಿದ್ರು ಸಾಕು, ಮೊಬೈಲ್ ನೋಡೋಕ್ಕೆ ಶುರು ಮಾಡ್ತೀವಿ. ಸಾಮಾಜಿಕ ಜಾಲತಾಣಗಳು, ವಿಡಿಯೋ ಗೇಮ್ಗಳು ಮತ್ತು OTT ಪ್ಲಾಟ್ಫಾರ್ಮ್ಗಳು ಜನರ ಹೆಚ್ಚಿನ ಸಮಯವನ್ನು ಕಬಳಿಸ್ತಾ ಇವೆ ಅಂತಲೇ ಹೇಳ್ಬೋದು. ಒಂದು ಪುಸ್ತಕವನ್ನು ಹಿಡಿದು ಶಾಂತವಾಗಿ ಕುಳಿತು ಓದದೆ ಕಷ್ಟದ ಕೆಲಸವಾಗಿದೆ. ಆದರೂ ಸಹ ನಮ್ಮ ಒಂದು ಈ ಒಂದು ಜಂಜಾಟದ ಸಮಯದಲ್ಲಿಯೂ ಸಹ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ನಮ್ಮ ಮೊಬೈಲ್ಗಳಲ್ಲೇ ಪುಸ್ತಕಗಳನ್ನು ಓದ್ಬೋದು. ಈ ಕುರಿತು ಮುಂದೆ ಮಾತಾಡ್ತೀವಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಭಾರತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯ ಅವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಆಕಾಶವಾಣಿ
4: ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್, ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 9:32 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಇಂದಿನ ಡಿಜಿಟಲ್ ಯುಗ ಜಗತ್ತಿನಲ್ಲಿ ಪುಸ್ತಕ ಓದುವಂತಹ ಹವ್ಯಾಸವನ್ನ ಹೇಗೆ ಜೀವಂತವಾಗಿಡುವುದು, ಈ ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇದೆ. ಹಾಗೆ ಬೋಪ ವೆಂಕಟೇಶ್ ಅವರು ಬೋಧನಾ ಹೊಸಹಳ್ಳಿಯಿಂದ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನಮ್ಮ ಜ್ಞಾನ ವೃದ್ಧಿಯ ಹೊತ್ತಿಗೆಗಳು ಪುಸ್ತಕಗಳು, ಈ ಪುಸ್ತಕಗಳು ಅರಿವಿನ ದೀವಿಗೆಗಳು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾವಳಿಯಿಂದ ಪುಸ್ತಕಗಳು ಮೂಲೆ ಗುಂಪಾಗ್ತಿರೋದು ವಿಪರ್ಯಾಸವೇ ಸರಿ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಪುಸ್ತಕ ಪತ್ರಿಕೆಯನ್ನು ಓದುವಂತಹ ಹವ್ಯಾಸ ರೂಢಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಅಭಿರುಚಿ ಮೂಡಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಪುಸ್ತಕಗಳು ಕೇವಲ ಮಾಹಿತಿಯ ಆಗರಗಳು ಮಾತ್ರ ಅಲ್ಲ, ಅವು ನಮ್ಮ ಕಲ್ಪನಾಶಕ್ತಿಯನ್ನು ವಿಸ್ತರಿಸುವಂತಹ ಸಾಧನಗಳು ಅಂತಲೇ ಹೇಳ್ಬೋದು. ನಾವು ಓದಿದಾಗ ನಮ್ಮ ಮೆದುಳು ದೃಶ್ಯಗಳನ್ನು ಸೃಷ್ಟಿ ಮಾಡುತ್ತೆ, ಆದರೆ ಈ ಪ್ರಕ್ರಿಯೆ ಡಿಜಿಟಲ್ ಪರದೆಯನ್ನು ನೋಡುವಾಗ ನಡೆಯುವುದಿಲ್ಲ. ಅಲ್ಲದೆ ಓದುವಿಕೆ ನಮ್ಮಲ್ಲಿ ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ, ಹೊಸ ಹೊಸ ಶಬ್ದಗಳನ್ನು ಪರಿಚಯ ಮಾಡಿಕೊಡುತ್ತೆ ಮತ್ತು ನಮ್ಮ ಭಾಷಾ ಜ್ಞಾನವನ್ನು ಸುಧಾರಿಸುತ್ತೆ. ಹಾಗಾಗಿ ನಮ್ಮ ಒಂದು ಬೌದ್ಧಿಕ ಬೆಳವಣಿಗೆಗೆ ಮತ್ತು ಮಾನಸಿಕ ನೆಮ್ಮದಿಗೆ ಪುಸ್ತಕ ಓದುವಿಕೆ ಅವಶ್ಯಕ. ಪುಸ್ತಕ ಓದೋದನ್ನು ಅಥವಾ ಕನಿಷ್ಠ ಪಕ್ಷ ದಿನಪತ್ರಿಕೆಯನ್ನಾದರೂ ಓದೋದನ್ನು ನಾವು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಎರಡು ಸೊಗಸಾದ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

chicka chicka chicka chicka chicka chicka chay chicka chicka chay chicka chicka chay. ನೂರು ಜನರು ಬಂದರು, ನೂರು ಜನರು

ಸ್ನೇಹಿತರೆ, ಈ ಡಿಜಿಟಲ್ ಜಗತ್ತಿನಲ್ಲಿ ಓದುವ ಹವ್ಯಾಸವನ್ನು ನಾವು ಜೀವಂತವಾಗಿಡೋದಕ್ಕೆ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ದಿನಕ್ಕೆ ಕೇವಲ 15-20 ನಿಮಿಷಗಳ ಕಾಲ ಓದೋದಕ್ಕೆ ಒಂದು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸ್ಕೊಡೋದು. ಮಲಗುವ ಮುನ್ನ ಮೊಬೈಲ್ ಬಳಸೋದರ ಬದಲು ಒಂದು ಪುಟವನ್ನಾದರೂ ಸಹ ಪುಸ್ತಕ ಓದುವ ಹವ್ಯಾಸವನ್ನು ನಾವು ಮಾಡಿಕೊಂಡ್ರೆ ಅದು ನಮ್ಮ ನಿದ್ದೆಗೆ ಒಳ್ಳೆಯದು ಮತ್ತು ಜ್ಞಾನವನ್ನು ಸಹ ಹೆಚ್ಚಿಸುತ್ತೆ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಜೆ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಸುಪ್ರಭಾತ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 9:40 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಪ್ರೇಮ ಪ್ರೇಮ ಪ್ರೇಮ ಪುಸ್ತಕಗಳ ಮೇಲೆ ಪ್ರೇಮವನ್ನು ಬೆಳೆಸ್ಕೊಡುವಂತಹ ಒಂದು ಅಗತ್ಯವಿದೆ ಈ ಒಂದು ಕಾಲದಲ್ಲಿ. ಸ್ನೇಹಿತರೆ, ಡಿಜಿಟಲ್ ಜಗತ್ತಿನಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಹೇಗೆ ಜೀವಂತವಾಗಿಡೋದು, ಈ ಒಂದು ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇದೆ. ಕೆಲವರಿಗೆ ದಪ್ಪವಾದಂತಹ ಪುಸ್ತಕಗಳನ್ನು ಹಿಡಿದುಕೊಂಡು ಓದೋದು ಕಷ್ಟ ಅಂತ ಅನಿಸಿದ್ರೆ ಅಂಥವರು ಡಿಜಿಟಲ್ ತಂತ್ರಜ್ಞಾನವನ್ನೇ ಬಳಸಿ ಓದಬಹುದು. ಸಾವಿರಾರು ಬುಕ್ ಆ್ಯಪ್ಗಳಿವೆ, ಅದನ್ನು ಪ್ರಯಾಣದ ಸಮಯದಲ್ಲಿ ಅಥವಾ ಮನೆ ಕೆಲಸ ಮಾಡುವಾಗ ಕೇಳಬಹುದು, ಓದಬಹುದು. ತಂತ್ರಜ್ಞಾನ ತುಂಬ ಮುಂದುವರೆದಿದೆ, ಅದನ್ನು ಒಳ್ಳೆಯದಕ್ಕೆ ನಾವು ಬಳಸ್ಕೊಳ್ಳೋಣ. ಇನ್ನು ನಮಗೆ ಪುಸ್ತಕ ಓದೋದಕ್ಕೆ ಆಸಕ್ತಿ ಬರಬೇಕು ಅಂತಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರವೂ ಸಹ ಓದುವಿಕೆಗೆ ಪೂರಕವಾಗಿರಬೇಕು. ಮನೆಯಲ್ಲಿ ಒಂದು ಸಣ್ಣ ಲೈಬ್ರರಿ ಇದ್ದರೆ ಒಳ್ಳೆಯದಲ್ವಾ? ಎಷ್ಟಾಗುತ್ತೋ ಅಷ್ಟು ಪುಸ್ತಕಗಳು. ಹೀಗಿದ್ದಾಗ ಅವು ಮಕ್ಕಳಲ್ಲಿ ಮತ್ತು ಮನೆಯ ಇತರೆ ಸದಸ್ಯರಲ್ಲಿ ಪುಸ್ತಕ ಓದೋ ಆಸಕ್ತಿಯನ್ನು ಮೂಡಿಸುತ್ತೆ. ಮನೆಯಿಂದಲೇ ಪುಸ್ತಕ ಓದೋ ಸಂಸ್ಕೃತಿ ಬೆಳೆಯುತ್ತೆ, ಮುಂದೆ ಅದುವೇ ಹವ್ಯಾಸವಾಗುತ್ತೆ. ಹಾಗಾಗಿ ಮನೆಯಲ್ಲಿಯೇ ನಾವು ಪ್ರತಿಯೊಬ್ಬರಲ್ಲೂ ಸಹ ಪುಸ್ತಕಗಳನ್ನ ಓದುವಂತಹ ಒಂದು ಹವ್ಯಾಸವನ್ನು ಬೆಳೆಸೋಣ ಅಂತ ಹೇಳ್ತಾ ನಿಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಗಾಳಿ ಮಾತು ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:34 ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.
1: ಹೊಸ ಕರ್ನಾಟಕ ತಗೊಂಡ್ಯಾ?
2: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
3: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಆಕಾಶವಾಣಿ
0: ಪುಸ್ತಕ ಓದೋದಕ್ಕೆ ಸಮಯ ಇಲ್ಲ ಅಂತಂದ್ರೆ ಡೆಡ್ ಟೈಮ್ ಅನ್ನ ಬಳಸಿ ಪುಸ್ತಕಗಳನ್ನ ಓದ್ಬೋದು ಅಂತ ಹೇಳ್ತಾ ಇದ್ದಾರೆ ಶಿವಲಿಂಗಪ್ಪ ಅವರು ಹಿಪ್ಪರಿಗೆಯಿಂದ. ಡೆಡ್ ಟೈಮ್ ಅಂದ್ರೆ ಬಸ್ನಲ್ಲಿ ನಾವು ಪ್ರಯಾಣ ಮಾಡುವಾಗ ಅಥವಾ ಹೋಟೆಲ್ಗಳಲ್ಲಿ ಊಟಕ್ಕೆ ವೇಟ್ ಮಾಡುವಾಗ ಅಥವಾ ಏನೂ ಕೆಲಸನೇ ಇಲ್ಲಪ್ಪ ತುಂಬಾ ಬೋರ್ ಆಗ್ತಿದೆ ಅಂತಂದಾಗ ಸುಮ್ಮನೆ ಕೂತು ಮೊಬೈಲ್ ಅನ್ನ ಸ್ಕ್ರಾಲ್ ಮಾಡೋದ್ರ ಬದಲು ಆ ಒಂದು ಮೊಬೈಲ್ಗಳಲ್ಲೇ ಡಿಜಿಟಲ್ ಪುಸ್ತಕಗಳನ್ನ ಹಾಕೊಂಡು ನಾವು ಪುಸ್ತಕಗಳನ್ನ ಓದ್ಬೋದು. ಈ ಒಂದು ಸಮಯವನ್ನ ನಾವು ಪುಸ್ತಕ ಓದೋದಕ್ಕೆ ಮೀಸಲಿಟ್ಟರೆ ವರ್ಷವಿಡೀ ಎಷ್ಟೋ ಪುಸ್ತಕಗಳನ್ನ ನಾವು ಓದಿ ಮುಗಿಸ್ಬೋದು. ಇನ್ನು ಮಕ್ಕಳಲ್ಲಿ ಪುಸ್ತಕ ಓದುವಂತಹ ಒಂದು ಹವ್ಯಾಸ ಮೂಡಬೇಕು ಅಂತಂದ್ರೆ ಮೊದಲು ಹಿರಿಯರು ಪುಸ್ತಕಗಳನ್ನ ಓದಬೇಕು. ಪೋಷಕರನ್ನ ನೋಡ್ತಾ ನೋಡ್ತಾ ಮಕ್ಕಳು ಪುಸ್ತಕದ ಮೇಲೆ ಆಸಕ್ತಿಯನ್ನ ಮೂಡಿಸ್ಕೊಳ್ತಾರೆ. ಇನ್ನು ಸ್ನೇಹಿತರೆ, ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ, ಆದರೂ ಸಹ ಪುಸ್ತಕಗಳು ನಮ್ಮ ವ್ಯಕ್ತಿತ್ವವನ್ನ ರೂಪಿಸುವಂತಹ ಒಂದು ಅಡಿಪಾಯ ಅಂತಾನೆ ಹೇಳಬಹುದು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋ ಒಂದು ಮಾತೇ ಇದೆ. ಪುಸ್ತಕದ ಕಾಗದದ ಹಾಳೆಗಳಲ್ಲಿ ಜೀವನದ ಮೌಲ್ಯಗಳು ಭಾವನೆಗಳು ಅಡಗಿರುತ್ತವೆ. ಹಾಗಾಗಿ ಇಂದೇ ಒಂದು ಒಳ್ಳೆಯ ಪುಸ್ತಕವನ್ನ ಕೈಗೆತ್ಕೊಳ್ಳಿ, ನಿಮ್ಮ ಜಗತ್ತನ್ನ ಬದಲಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡಿನೊಂದಿಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಿನಿ ಚಿಟ್ಟಿಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲೋ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್, ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 10:03 ಸೆಕೆಂಡ್ಗಳು. ಕನ್ನಡ ಕಾಮನ ಬಿಲ್ಲಿನಲ್ಲಿ ಸಿನಿಚಿಟ್ಟೆ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದೀವಿ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಅಂದ್ರೆ ಕೇವಲ ಬೆಳ್ಳಿತೆರೆ ಅಲ್ಲ, ಅದೊಂದು ಭಾವನೆಗಳ ಸಾಗರ ಅಂತಾನೆ ಹೇಳ್ಬೋದು. ಆ ಒಂದು ಸಾಗರಕ್ಕೆ ಹೊಸ ಅಲೆಗಳನ್ನ ತಂದ್ರು. ಸಿನಿಮಾ ಅಂದ್ರೆ ಹೀಗೂ ಇರಬಹುದು ಅಂತ ಹೇಳಿ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡದ ಕಡೆ ತಿರುಗಿ ನೋಡುವಂತೆ ಮಾಡಿದಂತಹ ಒಬ್ಬ ಮಾಂತ್ರಿಕ ಯಾರು ಅಂತ ಹೇಳಿದ್ರೆ ಎಸ್ ಆರ್ ಪುಟ್ಟಣ ಕಣಗಾಲ್ ಅವರು. ಸ್ನೇಹಿತರೆ, ಎಸ್ ಆರ್ ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂತಹ ಬಹುತೇಕ ಚಿತ್ರಗಳು ಹಿಟ್ ಸಿನಿಮಾಗಳಾಗಿವೆ ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ಅವರ ನಿರ್ದೇಶನದ ಒಂದು ಚಿತ್ರದ ಕುರಿತು ಒಂದಷ್ಟು ಮಾತು ಇಂದಿನ ಸಿನಿಚಿಟ್ಟೆಯಲ್ಲಿ ಕೇಳ್ತಾರೆ. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.
2: ಸತ್ಯ

ದಾರಿ ತಪ್ಪಿದ ಮಗ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 10:10 ನೀವು ಕೇಳ್ತಾ ಇದ್ದೀರಿ 101.3 ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ನೇಹಿತರೆ, ನಟನೆಯ ಪಾಠವನ್ನು ಹೇಳಿಕೊಟ್ಟಂತಹ ಅಪ್ರತಿಮ ಗುರು ಪುಟ್ಟಣ ಕಣಗಾಲ್ ಅವರು. ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದ ಬಹುತೇಕ ಚಿತ್ರಗಳು ಭರ್ಜರಿಯಾಗಿ ಓಡಿ ಯಶಸ್ಸನ್ನು ಗಳಿಸಿವೆ. ಅಂತಹ ಚಿತ್ರಗಳಲ್ಲಿ ಗೆಜ್ಜೆ ಪೂಜೆ ಚಿತ್ರನೂ ಸಹ ಒಂದು. 1970 ಬಿಡುಗಡೆಯಾದಂತಹ ಈ ಚಿತ್ರದಲ್ಲಿ ಕಲ್ಪನಾ ಅವರು ನಾಯಕ ನಟಿಯಾಗಿ ಅಭಿನಯಿಸಿದರೆ, ಗಂಗಾಧರ್ ಅವರು ನಾಯಕ ನಟನಾಗಿ ಅಭಿನಯಿಸುತ್ತಾರೆ. ಲೀಲಾವತಿ ಅವರು, ಅಶ್ವಥ್ ಅವರು, ಬಾಲಕೃಷ್ಣ ಅವರು, ಆರ್ತಿ, ಸುಂದರಕೃಷ್ಣ ಅರಸ್ ಅವರು, ಹೀಗೆ ಅನೇಕ ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿರ್ತಾರೆ. ಈ ಚಿತ್ರಕ್ಕೂ ಮೊದಲು ಪುಟ್ಟಣ ಕಣಗಾಲ್ ಅವರು ಯಾವ ರೀತಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅಂತ ಹೇಳ್ತೀವಿ. ಕೇಳ್ತಾರೆ 101.3 ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
4: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
5: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ವಿ. ಸಮಯ ಆಗ್ತಾ ಇದೆ 10:21. ಸ್ನೇಹಿತರೆ, ಕನ್ನಡ ಚಿತ್ರರಂಗಕ್ಕೆ ಹಲವು ನಟರನ್ನ ಪರಿಚಯಿಸಿದಂತಹ ವ್ಯಕ್ತಿ ಪುಟ್ಟಣ್ಣ ಕಣಗಾಲ್ ಅವರು. ಪುಟ್ಟಣ್ಣ ಕಣಗಾಲ್ ಅವರು ಒಂದು ಚಿತ್ರವನ್ನ ನಿರ್ದೇಶನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಮೊದಲು ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ತಿದ್ರಂತೆ. ಆ ಒಂದು ತಯಾರಿಯ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಸ್ನೇಹಿತರೆ, ಗೆಜ್ಜೆ ಪೂಜೆ ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧಾರಿತ ಚಿತ್ರ. ಕಾದಂಬರಿಯನ್ನ ಚಿತ್ರ ಮಾಡಬೇಕು ಅಂತ ಹೇಳಿ ಮತ್ತು ಆ ಕಾದಂಬರಿಯ ಹಕ್ಕನ್ನ ಪಡಿಲಿಕ್ಕಾಗಿ ನಿರ್ಮಾಪಕರು ಎಂ ಕೆ ಇಂದಿರಾ ಅವರನ್ನ ಭೇಟಿ ಮಾಡ್ತಾರೆ. ಆಗ ಇಂದಿರಾ ಅವರು ಒಂದು ಷರತ್ತನ್ನು ಹಾಕ್ತಾರೆ, ಏನು ಅಂತ ಹೇಳಿದ್ರೆ, ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ್ರೆ ಮಾತ್ರ ನನ್ನ ಕಥೆಯನ್ನ ಚಲನಚಿತ್ರಕ್ಕೆ ಕೊಡ್ತೀನಿ ಅಂತ ಹೇಳಿ. ಸರಿ, ನಿರ್ಮಾಪಕರು ಈ ಒಂದು ಷರತ್ತಿಗೆ ಒಪ್ಕೊಳ್ತಾರೆ. ನಂತರ ಲೇಖಕರು ಪುಟ್ಟಣ್ಣ ಅವರಿಗೆ ನನ್ನ ಕಥೆಯನ್ನ ಬದಲಿಸಬಾರ್ದು ಅಂತ ಹೇಳ್ತಾರಂತೆ. ಅದಕ್ಕೆ ಪುಟ್ಟಣ್ಣ ಅವರು, ನಿಮ್ಮ ಕೃತಿಗೆ ಕಿಂಚಿತ್ತೂ ಸಹ ಅಪಚಾರವಾಗದೆ ಇರೋ ರೀತಿ ನಾನು ನೋಡ್ಕೊಳ್ತೀನಿ, ಮತ್ತೆ ನನ್ನಲ್ಲಿ ನಂಬಿಕೆ ಇಡಿ ಅಂತ ಹೇಳ್ತಾರಂತೆ. ಹಾಗೆ ಅದೇ ರೀತಿ ಪುಟ್ಟಣ್ಣ ಕಣಗಾಲ್ ಅವರು ನಡೆದುಕೊಳ್ತಾರೆ, ಜನ ಮೆಚ್ಚುವಂತಹ ಚಿತ್ರವನ್ನ ನೀಡ್ತಾರೆ, ಅದುವೇ ಗೆದ್ದು.

0: ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:31. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಪುಟ್ಟಣ ಕಣಗಾಲ್ ಅವರು ಗೆಜ್ಜೆ ಪೂಜೆ ಚಿತ್ರ ನಿರ್ದೇಶನ ಮಾಡೋದಕ್ಕೂ ಮೊದಲು ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿದ್ರು, ಆ ಒಂದು ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಗೆಜ್ಜೆ ಪೂಜೆ ದೇವದಾಸಿ ವೃತ್ತಿಗೆ ಸಂಬಂಧಪಟ್ಟಂತಹ ಒಂದು ಕತೆ. ಹಾಗಾಗಿ ಚಿತ್ರಕತೆ ಸಿದ್ಧ ಮಾಡೋ ಮುನ್ನ ಪುಟ್ಟಣ ಅವರು ದೇವದಾಸಿ ಜೀವನದ ರೀತಿಯನ್ನ ತಿಳಿದುಕೊಳ್ಬೇಕಾಗಿರುತ್ತೆ. ಅದಕ್ಕಾಗಿ ಅವರು ಈ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿರ್ತಾರೆ. ಇನ್ನು ಈ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಂತಹ ಕೆಲ ಊರುಗಳಿಗೆ ಪುಟ್ಟಣ ಕಣಗಾಲ್ ಅವರು ಭೇಟಿಯನ್ನ ಕೊಡ್ತಾರೆ. ಅಲ್ಲಿನ ದೇವದಾಸಿ ನೃತ್ಯ ಪದ್ಧತಿಯನ್ನ ಅಭ್ಯಾಸ ಮಾಡ್ತಾರೆ. ದೇವದಾಸಿಯರು ಗೆಜ್ಜೆ ಕಟ್ಟೋದ್ರಿಂದ ಹಿಡಿದು ಅವರ ರೀತಿ ನೀತಿಗಳ ಬಗ್ಗೆ ಪುಟ್ಟಣ ಕಣಗಾಲ್ ಅವರು ವಿವರವಾಗಿ ತಿಳಿದುಕೊಳ್ತಾರೆ. ಅದರಲ್ಲಿ ಪರಿಪಕ್ವತೆ

ಪಡೆಯೋ ಸಲುವಾಗಿ ಒಂದೊಂದು ಬಾರಿ ತಾವೇ ಗೆಜ್ಜೆಯನ್ನು ಕಟ್ಕೊಂಡು ಜಾವಳಿಯನ್ನು ಆಡ್ತಾ ಇದ್ರಂತೆ. ಅಲ್ಲದೆ ಇವರ ದುರಂತ ಜೀವನವನ್ನು ಕಲ್ಪಿಸಿಕೊಂಡು ಕಣ್ಣೀರು ಸಹ ಇಡ್ತಾ ಇದ್ರಂತೆ ಪುಟ್ಟಣ ಕಣಗಾಲ್ ಅವರು. ಈ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಸಮಯ ಆಗ್ತಾ ಇದೆ 10:42. ಸ್ನೇಹಿತರೆ, ಸಿನಿ ಚಿಟ್ಟಿಯಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಗೆಜ್ಜೆ ಪೂಜೆ ಚಿತ್ರದಲ್ಲಿ ಕಲ್ಪನಾ ಅವರ ತಾಯಿಯ ಪಾತ್ರದಲ್ಲಿ ಖ್ಯಾತ ನಟಿ ಲೀಲಾವತಿ ಅವರು ಅಭಿನಯಿಸ್ತಾರೆ. ಪುಟ್ಟಣ್ಣ ಅವರು ಅವರ ಪಾತ್ರದ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಹರಿಸಿದ್ರಂತೆ. ಇದನ್ನ ಅರ್ಥಿದಂತಹ ಲೀಲಾವತಿ ಅವರು ಪುಟ್ಟಣ್ಣ ಅವರಿಗೆ ತೃಪ್ತಿಯಾಗೋ ತನಕ ಅಭಿನಯಿಸಲಿಕ್ಕೆ ಅಪಾರ ಶ್ರಮವನ್ನ ಪಡ್ತಾ ಇದ್ರಂತೆ. ಇನ್ನು ಪುಟ್ಟಣ್ಣ ಅವರು ಪ್ರತಿ ಶಾಟ್ ಆದಾಗ್ಲೂ ಸಹ ಇದು ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ಹೇಳಿ ಹುರಿದುಂಬಿಸ್ತಾ ಇದ್ರಂತೆ. ಹೀಗೆ ಚಿತ್ರೀಕರಣ ಸಾಗಬೇಕಾದ್ರೆ ಲೀಲಾವತಿಯವರಿಂದ ಒಂದು ದೃಶ್ಯಕ್ಕೆ ನೈಜತೆಯನ್ನು ತುಂಬಲಿಕ್ಕೆ ಬಯಸ್ತಾರಂತೆ ಪುಟ್ಟಣ್ಣ ಅವರು. ಯಾವುದು ಆ ದೃಶ್ಯ, ಆ ದೃಶ್ಯ ಹೇಗೆ ಹೊರಹೊಮ್ಮಿತು ಅಂತ ಹೇಳ್ತೀವಿ ಮುಂದೆ. ಕೇಳ್ತಾರೆ 101.3 FM ರೇನ್ಬೋ, ಕನ್ನಡ ಕಾಮನವಿಲ್ಲೋ.

ಬಬ್ರು ವಾಹನ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 10:37 ನೀವು ಕೇಳ್ತಾ ಇದ್ರಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಗೆಜ್ಜೆ ಪೂಜೆ ಚಿತ್ರದಲ್ಲಿ ಲೀಲಾವತಿಯವರು ಅಭಿನಯಿಸುವಂತಹ ಒಂದು ದೃಶ್ಯಕ್ಕೆ ನೈಜತೆ ಬೇಕಿರುತ್ತೆ ಅಂತ ಹೇಳ್ತಾರೆ ಪುಟ್ಟಣ ಕಣಗಾಲ್ ಅವರು. ಹಾಗಾಗಿ ಒಂದಿನ ಬಹಳ ಮುಖ್ಯವಾದಂತಹ ದೃಶ್ಯವೊಂದರ ಚಿತ್ರೀಕರಣ ನಡೀತಾ ಇರುತ್ತೆ. ಆ ದೃಶ್ಯದಲ್ಲಿ ಲೀಲಾವತಿ ಅವರು ಅಳಬೇಕಾಗಿರುತ್ತೆ. ಆದ್ರೆ ಪುಟ್ಟಣ್ಣ ಅವರಿಗೆ ಗ್ಲಿಸರಿನ್ ಹಾಕೊಳ್ಳೋದು ಇಷ್ಟ ಇರೋದಿಲ್ಲ. ಹಾಗಾಗಿ ಲೀಲಾವತಿ ಅವರಿಗೆ ಪುಟ್ಟಣ್ಣ ಅವರು ಈ ರೀತಿ ಹೇಳ್ತಾರಂತೆ, ಈ ದೃಶ್ಯದಲ್ಲಿ ನೀವು ಗ್ಲಿಸರಿನ್ ಇಲ್ಲದೆ ನಿಮ್ಮ ಕಣ್ಣುಗಳಿಂದ ನೀರನ್ನ ತರಿಸಬೇಕು ಅನ್ನೋದು ನನ್ನ ಆಸೆ. ಯಾಕೆ ಅಂತ ಹೇಳಿದ್ರೆ ಇದು ಅಂತಹ ಮಹತ್ವದ ಸನ್ನಿವೇಶ ಅಂತ ಹೇಳ್ತಾರಂತೆ. ಮತ್ತೆ ಕಥೆ ಸನ್ನಿವೇಶವನ್ನ ಭಾವಾವೇಶದಿಂದ ಒಂದೇ ಸಮನೆ ಲೀಲಾವತಿ ಅವರಿಗೆ ಪುಟ್ಟಣ ಕಣಗಾಲ್ ಅವರು ವಿವರಿಸ್ತಾ ಹೋಗ್ತಾರಂತೆ. ಅದನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಲೀಲಾವತಿ ಅವರು ಆ ಪಾತ್ರದಲ್ಲಿ ತನ್ನನ್ನೇ ತಾನು ಮರೆತು ಅಳೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಕೂಡಲೇ ಪುಟ್ಟಣ್ಣ ಅವರು ಆ ಒಂದು ದೃಶ್ಯವನ್ನ ಚಿತ್ರೀಕರಿಸ್ತಾರಂತೆ.

ದೃಶ್ಯ ಮುಗಿದ್ರೂ ಸಹ ಲೀಲಾವತಿ ಅವರ ಅಳು ಮಾತ್ರ ಕಡಿಮೆನೆ ಆಗೋದಿಲ್ಲ. ಹೀಗೆ ಪುಟ್ಟಣ್ಣ ಅವರು ತಮ್ಮ ಕಲ್ಪನೆಗೆ ತಕ್ಕಂತಹ ಒಂದು ಅಭಿನಯವನ್ನ ಕಲಾವಿದರಿಂದ ಹೊರಹೊಮ್ಮಿಸ್ತಾ ಇದ್ರು. ಇದರ ಒಂದು ಪ್ರತಿಫಲವಾಗಿ 1969-70 ಸಾಲಿನಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಅತ್ಯುತ್ತಮ ಪೋಷಕ ನಟಿ ಅಂತ ಹೇಳಿ ಲೀಲಾವತಿ ಅವರಿಗೂ, ಅತ್ಯುತ್ತಮ ಸಂಭಾಷಣೆಕಾರರು ಅಂತ ಹೇಳಿ ನವರತ್ನರಾಮ್ ಅವರಿಗೂ, ಅತ್ಯುತ್ತಮ ಛಾಯಾಗ್ರಾಹಕರು ಅಂತ ಹೇಳಿ ಶ್ರೀಕಾಂತಂ ಅವರಿಗೂ ಪ್ರಶಸ್ತಿಗಳು ಬರುತ್ತೆ. ಮತ್ತೆ ಗೆಜ್ಜೆ ಪೂಜೆ ಚಿತ್ರಕ್ಕೆ ಅಪಾರವಾದಂತಹ ಪುರಸ್ಕಾರ ಸಿಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಇಂತಹ ಪಕ್ವ ಚಿತ್ರವನ್ನು ನಿರ್ದೇಶನ ಮಾಡಿದಂತಹ ಪುಟ್ಟಣ್ಣ ಅವರಿಗೆ ಎಲ್ಲೆಲ್ಲೂ ಪ್ರಶಂಸೆಗಳ ಸುರಿಮಳೆಯೇ ಸಿಗುತ್ತೆ. ಗೆಜ್ಜೆ ಪೂಜೆ ಚಿತ್ರ ದಕ್ಷಿಣ ಭಾರತದ ಚಿತ್ರರಂಗದ ಇತಿಹಾಸದಲ್ಲೇ ಅಸಾಧಾರಣ ಕಾಣಿಕೆಯಾಗಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಳು ಸಹ ಸಿಗುತ್ತವೆ. ಮತ್ತೆ ದಕ್ಷಿಣ ಭಾರತದ ಅತ್ಯುತ್ತಮ ನಿರ್ದೇಶಕ ಅಂತ ಹೇಳಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಚಿತ್ರ ಕ್ಷೇತ್ರಗಳಿಂದ ಸಹ ಪುಟ್ಟಣ್ಣ ಕಣಗಾಲ್ ಅವರಿಗೆ ಪ್ರಶಂಸೆಯ ಸುರಿಮಳೆ ಹರಿದ್ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಗೆಜ್ಜೆ ಪೂಜೆ ಚಿತ್ರದ ಮತ್ತೆರಡು ಹಾಡುಗಳ ಪ್ರಸಾರದ ಮೂಲಕ ಇಂದಿನ ಸಿನಿಚಿಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಸಮಯ ಆಗ್ತಾ ಇದೆ 10:49. ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ. ಅಲ್ಲಿವರೆಗೂ ಕೇಳ್ತಾ ಇರಿ 101.3 FM ರೈನ್ಬೋ, ಕನ್ನಡ ಕಾಮನವಿಲ್ಲು.

0: ಹೊಸ ಕನ್ನಡಕ ತಗೊಂಡ್ಯ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಜ ಹೇಳಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ಹೇಳ್ತಾ ಇರೋದು ನಿಮ್ಮ ಆರ್ಜೆ ರಮ್ಯಾ. ಸ್ಟುಡಿಯೋ ಕ್ಲಬ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 11:03:15. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ನ ಸೂಪರ್ ಹಿಟ್ ಹಾಡುಗಳನ್ನು ನೀವೇ ರಿಕ್ವೆಸ್ಟ್ ಮಾಡಿದಂಥ ಹಾಡುಗಳನ್ನು ಕೇಳ್ತಾ ಈ ಹೊತ್ತಿನಲ್ಲಿ ಸಾಗೋಣ.

ಆದರೆ ಇವತ್ತು ಒಂದಷ್ಟು ಟ್ರಿವ್ಯಾಗಳನ್ನು ಕೊಡೋದಕ್ಕಿಂತ ಬದಲಾಗಿ ಬಾಲಿವುಡ್ನ ಇಬ್ಬರು ಮೇರು ಕಲಾವಿದರನ್ನು ನಾವಿಂದು ಸ್ಮರಣೆ ಮಾಡಲೇಬೇಕಾದಂಥ ದಿನ. ಒಬ್ಬರು ನಟ, ಪ್ರಸಿದ್ಧ ನಟ, ಅವರ ಪುಣ್ಯಸ್ಮರಣೆ ಕೂಡ ಹೌದು. ಹಾಗೆ ಮತ್ತೊಬ್ಬರು ಕಂಪೋಸರ್, ಸಂಗೀತ ಸಂಯೋಜಕರು. ಜೊತೆಗೆ ಇವರಿಬ್ಬರ ಪುಣ್ಯಸ್ಮರಣೆಯೊಂದಿಗೆ ಅವರದ್ದೇ ಅಭಿನಯದ ಗೀತೆಗಳನ್ನು ಕೇಳಿದ್ರೆ ಬಹುಶಃ ಇನ್ನೂ ಚೆನ್ನಾಗಿರುತ್ತೆ. ಹಾಗಿದ್ರೆ ಈ ಹಾಡು ಕೇಳಿ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಗೆಸ್ ಮಾಡಿ. ಆನಂತರ ಸಾಧ್ಯವಾದಷ್ಟು ಈ ನಟ ಕಂಪೋಸರ್ನ ಹಾಡುಗಳನ್ನ ನೀವೇ ರಿಕ್ವೆಸ್ಟ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013 ನಮ್ಮ ನಂಬರ್.

ಇಬ್ಬರು ಮೇರು ಕಲಾವಿದರನ್ನ ನಾವಿಂದು ಕಳೆದುಕೊಂಡಂತಹ ದಿನ ಕೂಡ ಹೌದು. ಅವರ ಪುಣ್ಯ ಸ್ಮರಣೆ ಇದೆ ಇವತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಅವರದ್ದೇ ಗೀತೆಗಳನ್ನ ಕೇಳ್ತಾ ಸಾಗೋಣ ಅಂತ ಕೂಡ ಹೇಳಿದ್ದೆ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ, ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ, ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಹೌದು, ಇವರಿಬ್ಬರ ಪುಣ್ಯ ಸ್ಮರಣೀಯ ದಿನ ಇಂದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಂದೇಶವನ್ನ ಕಳಿಸಿಕೊಟ್ಟಿರೋದು ದಿವಾಕರ್ಷಣೆ ಮೂಡುಬಿದ್ರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅನಿಲ ಭೀಷಣ್ ಅವರು ಶಮನೇವಾಡಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ನೇತ್ರಾ ಕೆಂಗೇರಿಯಿಂದ ಸಂದೇಶವನ್ನ ಕಳಿಸಿದರೆ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಅನಂತರಾಜು ಅರಸು ಸಂದೇಶವನ್ನ ಕಳಿಸಿದರೆ, ಕಡಬ ಗುಬ್ಬಿಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ, ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೌದು, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಎಲ್ ಪಿ ಜೋಡಿ ಏನಿದೆ ಅದರಲ್ಲಿ ಲಕ್ಷ್ಮೀಕಾಂತ್ ಅವರು ನಮ್ಮನ್ನ ಇಂದು ಅಗಲಿದಂತ ದಿನ ಕೂಡ ಹೌದು. ಹಾಗೆ ಬಾಲಿವುಡ್ನ ಖ್ಯಾತ ನಟರಾದಂತಹ ಸುನಿಲ್ ದತ್ ಅವರು ಕೂಡ ಇಂದು ಅಗಲಿದಂತ ದಿನ. ಬಲರಾಜ್ ದತ್ ಪಂಜಾಬ್ನ ಖುರ್ದ್, ಆಗ ಅದು ಪಾಕಿಸ್ತಾನದಲ್ಲಿತ್ತು 1929ರಲ್ಲಿ, ಅಲ್ಲಿ ಜನಿಸಿದ್ದು ಬಲರಾಜ್ ದತ್ ಅಲಿಯಾಸ್ ಸುನಿಲ್ ದತ್. ದತ್ ಅವರು ಕೇವಲ 5 ವರ್ಷದವರಿದ್ದಾಗಲೇ ಸೈನ್ಯದಲ್ಲಿ ನಾಗರಿಕರಾಗಿದ್ದಂಥ ತಮ್ಮ ತಂದೆಯನ್ನು ಕಳ್ಕೊಂಡ್ಬಿಡ್ತಾರೆ. ಅವರ ಬಲವಾದ ಇಚ್ಛಾಶಕ್ತಿಯುಳ್ಳಂತಹ ತಾಯಿ ಕುಲವಂತಿ ದೇವಿಯವರು ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ಒಂಟಿಯಾಗಿ ನೋಡ್ಕೊಳ್ತಾರೆ. ಬಲರಾಜ್ ಅವರ ಸಹೋದರ ಸಹೋದರಿಯನ್ನ ತಾಯಿ ಬೆಳೆಸ್ತಾರೆ, ಮೂವರನ್ನು ಪ್ರೌಢಶಾಲೆಗೆ ಸೇರಿಸ್ತಾರೆ. 1947 ವಿಭಜನೆ ಸಮಯ, ಈ ವಿಭಜನೆಯ ಸಮಯದಲ್ಲಿ ಭಾರತಕ್ಕೆ ಈ ಬಲರಾಜ್ ಕುಟುಂಬ ಪಲಾಯನ ಮಾಡ್ತಾರೆ. ಹಾಗೆ ಬಂದಾಗ ಸಂಪೂರ್ಣ ಎಲ್ಲವನ್ನ ಕಳೆದುಕೊಂಡಿರ್ತಾರೆ. ನಿಜಕ್ಕೂ ಅವತ್ತಿನ ದಿನ ಭಯಾನಕವಾಗಿತ್ತು ಅಂತ ಹೇಳಿ ದತ್ ಅವರು ಒಂದು ಸಂದರ್ಶನದಲ್ಲಿ ನೆನಪಿಸ್ಕೊಳ್ತಾರೆ ದಿನ. ಅಂಬಾಲಾದ ನಿರಾಶ್ರಿತರ ಶಿಬಿರದಲ್ಲಿ ಕೆಲವೇ ಮೀಟರ್ ದೂರದಲ್ಲಿ ಒಂದು ಸಮಾರಂಭ, ಅಟ್ ಎ ಟೈಮ್ ಅಲ್ಲೇ ಒಂದಷ್ಟು ಮೃತದೇಹಗಳು, ಎಲ್ಲವನ್ನ ನೋಡಿದಂಥ ನೆನಪನ್ನ ಪದೇ ಪದೇ ನೆನಪಿಸ್ಕೊಳ್ತಾ ಇದ್ರು ಸುನಿಲ್ ದತ್ ಅವರು. ಕೊನೆಗೆ ಒಂದಷ್ಟು ನಷ್ಟಕ್ಕಾಗಿ ಪರಿಹಾರವಾಗಿ ಒಂದು ಸ್ವಲ್ಪ ಭೂಮಿ ಕೂಡ ಅವರಿಗೆ ಸಿಗುತ್ತೆ. ಆಗ ಸುನಿಲ್ ದತ್ ಅವರಿಗೆ 18 ವರ್ಷ, ಸಣ್ಣ ರೈತನಾಗ್ಬೋದಾ ಇಷ್ಟು ಭೂಮಿ ಇಟ್ಕೊಂಡು? ತೃಪ್ತಿ ಇರಲಿಲ್ಲ. ಕಾಲೇಜಿಗೆ ಹೋಗಿ ಕುಟುಂಬನ ನಾನು ಪೋಷಿಸ್ಬೇಕು, ಓದಬೇಕು, ಕೆಲಸ ತಗೊಳ್ಬೇಕು ಅಂತ ಹೇಳಿ ಬಯಸ್ತಾರೆ. ಹಾಗಾಗಿ 1949ರಲ್ಲಿ 2 ಕುರ್ತಾ ಪೈಜಾಮ 25 ರೂಗಳನ್ನು ಜೇಬ್ನಲ್ಲಿಟ್ಕೊಂಡು ಸೀದಾ ಬರ್ತಾರೆ ಬಾಂಬೆ ಕಡೆಗೆ. ಬಾಂಬೆಗೆ ಬರ್ತಾರೆ, ಏನಾಗುತ್ತೆ ಮುಂದೆ ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು FM Rainbow 101.3 ಕನ್ನಡ ಕಾಮನಬಿಲ್ಲು, ನಾನು ನಿಮ್ಮ ಆರ್ ಜೆ ರಮ್ಯಾ, ಆಪ್ಕಿ ಪಸಂದ್ ಕಾರ್ಯಕ್ರಮ.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕುರ್ತಾ ಪೈಜಾಮ 25 ರೂಪಾಯಿ ಜೇಬ್ನಲ್ಲಿಟ್ಕೊಂಡು ಬಾಂಬೆ ಕಡೆಗೆ ಪ್ರಯಾಣ. ಅಲ್ಲಿಗೆ ಬರ್ತಾರೆ, ಕಾಲೇಜೊಂದಕ್ಕೆ ಸೇರ್ತಾರೆ. ಬಾಂಬೆ ವಿದ್ಯುತ್ ಸರಬರಾಜು ಮತ್ತು ಸಾರಿಗೆಯಲ್ಲಿ ತಿಂಗಳಿಗೆ 100 ರೂಪಾಯಿಗಳ ಕ್ಲಿನಿಕಲ್ ಉದ್ಯೋಗವನ್ನು ಪಡ್ಕೊಳ್ತಾರೆ ಕೂಡ. ನಾನು ಇತರ 6 ಜನರೊಂದಿಗೆ ಒಂದು ಕೋಣೆಯಲ್ಲಿ ವಾಸ ಮಾಡ್ತಾ ಇದ್ದೆ ಅಂಥೇಳಿ ಕೂಡ ಆಗಾಗ್ಗೆ ನೆನಪು ಮಾಡ್ಕೊಳ್ತಾ ಇದ್ರು ಸುನೀಲ್ ದತ್ ಅವರು. ತುಂಬ ಚಿಕ್ಕದಾಗಿದ್ದಂಥ ಕೋಣೆ, ಹೆಚ್ಚಿನ ರಾತ್ರಿಗಳಲ್ಲಿ ನಾನು ಪಾದಚಾರಿ ಮಾರ್ಗಗಳಲ್ಲೇ ಮಲ್ಕೊಳ್ತಾ ಇದ್ದೆ ಅಂತ ಹೇಳಿ ತಮ್ಮ ಹಳೆಯ ಅನುಭವಗಳನ್ನು ಆಗಾಗ್ಗೆ ಸ್ಮರಿಸ್ತಾ ಇದ್ರು. ಸುನೀಲ್ ದತ್ ಅವರು ಕಾಲೇಜಿನಲ್ಲಿ ಬ್ಯಾಲೆಯೊಂದನ್ನು ನಿರೂಪಣೆ ಮಾಡ್ತಾ ಇರ್ತಾರೆ. ಅವರ ಧ್ವನಿ ಇತ್ತಲ್ಲ, ಜಾಹೀರಾತು ಸಂಸ್ಥೆಯ ಗಮನವನ್ನು ಸೆಳೆಯುತ್ತೆ. ಅದು ವಾರಕ್ಕೊಮ್ಮೆ 15 ನಿಮಿಷಗಳ ರೇಡಿಯೋ ಕಾರ್ಯಕ್ರಮ. ಅದಕ್ಕಾಗಿ ಚಲನಚಿತ್ರ ತಾರೆಯರನ್ನು ಸಂದರ್ಶಿಸುವಂತೆ ಆ ಒಂದು ಸಂಸ್ಥೆ ಕೇಳಿಕೊಳ್ಳುತ್ತೆ. ದತ್ ಜನರನ್ನು ಸೆಳೆಯುವಲ್ಲಿ ಸಿಕ್ಕಾಪಟ್ಟೆ ನಿಪುಣರಾಗಿರ್ತಾರೆ. ಶೀಘ್ರದಲ್ಲೇ ಸ್ಟುಡಿಯೋಗಳಿಂದ ಬಂದ ಸುದ್ದಿಗಳ ಆಧಾರದ ಮೇಲೆ ಕಾರ್ಯಕ್ರಮವೊಂದನ್ನು ರೂಪಿಸುವಂಥ ನಿರೂಪಕ ಕೂಡ ಆಗ್ತಾರೆ. ಈ ರೀತಿ ನಿರೂಪಕನಾಗಿದ್ದೇ ಅವರ ಜೀವನಕ್ಕೊಂದು ದೊಡ್ಡ ತಿರುವನ್ನು ಕೊಡುತ್ತೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ನಿಮ್ಮದೇ ನೆಚ್ಚಿನ ಹಾಡುಗಳು, ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಆಪ್ ಕಿ ಪಸಂದ್ ಕಾರ್ಯಕ್ರಮ.

ಸುನಿಲ್ ದತ್ ಅವರು ಇಂದು ನಮ್ಮನ್ನ ಅಗಲಿದ ದಿನ ಆ ಕಾರಣಕ್ಕಾಗಿ, ಅವರನ್ನ ಸ್ಮರಿಸುವಂತಹ ಕಾರಣಕ್ಕಾಗಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಅವರ ಅಭಿನಯದ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗಾಗಲೇ ಹೇಳಿದ ಹಾಗೆ ರೇಡಿಯೋ ಕಾರ್ಯಕ್ರಮವೊಂದಕ್ಕೆ ಅವರ ಧ್ವನಿ ಮೆಚ್ಚುಗೆ ಆಗತ್ತೆ, ಆ ಧ್ವನಿಯ ಮುಖಾಂತರ ಅವರು ಜನರನ್ನು ತಲುಪುವಂತ ಕೆಲಸ ಕೂಡ ಸಾಗ್ತಾ ಹೋಗುತ್ತೆ. ದತ್ ಅವರ ಒಂದು ರೀತಿ ಒರಟಾದ ಸೌಂದರ್ಯ ಗಲ್ಲಾ ಪೆಟ್ಟಿಗೆಯಲ್ಲಿ ಭಾರಿ ಸೋಲನ್ನ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ಹೀಗೆಲ್ಲ ಆಗೋದಕ್ಕಿಂತ ಮುಂಚೆ ಹೇಗೆ ಬಂದರು ಅವರು, ಚಿತ್ರರಂಗಕ್ಕೆ ಹೇಗೆ ಪ್ರವೇಶ ಮಾಡಿದ್ರು ಅನ್ನೋವಂಥ ವಿಚಾರ ಇದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿ ಆಶ್ಚರ್ಯ ಮೂಡಿಸುವಂಥದ್ದು. ಬಾಲರಾಜ್ ದತ್, ನಂತರ ಸುನಿಲ್ ದತ್, ಇವರು ಬಾಲಿವುಡ್ಗೆ ಬಂದಂತಹ ನಂತರ ಹೆಸರನ್ನ ಬದಲಾಯಿಸ್ಕೊಂಡ್ರು. ನರ್ಗೀಸ್ ಅವರ ಸಂದರ್ಶನವನ್ನ ರೇಡಿಯೋ ಕಾರ್ಯಕ್ರಮದಲ್ಲಿ ಅವರು ಆರ್ಜೆ ಆಗಿದ್ದಾಗ ರೇಡಿಯೋ ಸಿಲೋನ್ನಲ್ಲಿ ಒಂದು ಸಲ ಅವರ ಸಂದರ್ಶನವನ್ನ ಮಾಡ್ತಾರೆ. ನರ್ಗೀಸ್ ಅವ್ರ ಮುಂದೆ ಮಾತಾಡುವಾಗ ಅವ್ರು ಎಷ್ಟು ನರ್ವಸ್ ಆಗಿದ್ರು ಅಂತ ಹೇಳಿದ್ರೆ, ಸಂದರ್ಶನವನ್ನ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿಂದ ಓಡಿ ಹೋಗ್ತಾರಂತೆ. ಈ ಘಟನೆಯನ್ನ ನಂತರ ನರ್ಗೀಸ್ ಅವರು ಆಗಾಗ ನೆನಪಿಸ್ಕೊಂಡು ನಗ್ತಾ ಇದ್ದಿದ್ದು ಕೂಡ ಉಂಟಂತೆ. ಮದರ್ ಇಂಡಿಯಾ ಚಿತ್ರದ ನಂತರ ನರ್ಗೀಸ್ ಮತ್ತು ಸುನಿಲ್ ದತ್ ವಿವಾಹ ಆಗ್ತಾರೆ. ವಿವಾಹದ ನಂತರ ನರ್ಗೀಸ್ ಅವರು ಸಿನಿಮಾಗಳಲ್ಲಿ ನಟಿಸೋದನ್ನ ನಿಲ್ಲಿಸ್ತಾರೆ. ಆದರೆ ಸುನಿಲ್ ದತ್ ಹಾಗೆ ನರ್ಗೀಸ್ ಅವರಿಗೆ ಮತ್ತೆ ನಟಿಸೋದಕ್ಕೆ ಪ್ರೇರೇಪಣೆಯನ್ನ ಕೊಡ್ತಾರೆ. ನರ್ಗೀಸ್ ಅವರು ನಟಿಸೋದಕ್ಕೆ ನಿರಾಕರಿಸಿದಾಗ ಸುನಿಲ್ ದತ್ ಅವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನೀನೇನಾದರೂ ನಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಕೂಡ ನಿರ್ಮಾಣದಲ್ಲಿ ತೊಡಗಿಕೊಳ್ಳೋದಿಲ್ಲ ಅಂತ ಪ್ರಬಲವಾದಂಥ ನಟಿಯೊಬ್ಬರ ವೃತ್ತಿ ಜೀವನವನ್ನು ಗೃಹಿಣಿಯಾಗಿ ಕೇವಲ ಸೀಮಿತಗೊಳಿಸದೆ ಅವರು ವೃತ್ತಿ ಜೀವನವನ್ನು ಮುಂದುವರೆಸೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾರೆ. ಇದಾದ ನಂತರ ಚಿತ್ರರಂಗಕ್ಕೆ ತಾವು ಕೂಡ ಎಂಟ್ರಿ ಕೊಟ್ಟು ಸುನಿಲ್ ದತ್ ಅವರಿಗೆ ಒಂದು ರೀತಿ ಪ್ರಕೃತಿಯ ಮೇಲೆ ಸಿಕ್ಕಾಪಟ್ಟೆ ಅಪಾರವಾದಂಥ ಪ್ರೀತಿ ಇರುತ್ತೆ. ಹಾಗಾಗಿ ತಮ್ಮ ನಿರ್ಮಾಣದ ಚಿತ್ರಗಳಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಹಿಡಿದಿಡುವಂಥ ಕೆಲಸ ಕೂಡ ಅವರು ಮಾಡ್ತಾರೆ. ಇಷ್ಟೇ ವಿಚಾರನ ಸ್ವಂತ ದ್ವೀಪದ ಒಡಿಯಾ ಕೂಡ ಆಗಿದ್ರು. 70ರ ದಶಕದಲ್ಲಿ ಮಹಾರಾಷ್ಟ್ರದ ಕರಾವಳಿಯಲ್ಲಿ ಒಂದು ಸಣ್ಣ ದ್ವೀಪದಂತಹ ಜಾಗವನ್ನು ಇವರು ಖರೀದಿ ಕೂಡ ಮಾಡಿದ್ರು. ಅಲ್ಲಿ ಅವರು ಯಾರೂ ಇಲ್ಲದ ಸಮಯದಲ್ಲಿ ಏಕಾಂತವಾಗಿ ಕಳೀತಾ ಇರ್ತಾರೆ. ಸ್ವತಃ ಮರಗಳನ್ನು ನೆಟ್ಟು ಅರಣ್ಯೀಕರಣ ಮಾಡಿದ್ರು ಇಡೀ ಸ್ಥಳವನ್ನು. ಈ ಸ್ಥಳದ ಬಗ್ಗೆ ಬಹುಜನರಿಗೆ ಕಡಿಮೆ ಮಾಹಿತಿ ಕೂಡ ಇತ್ತು ಅಂತ ಹೇಳುತ್ತೆ ಚಿತ್ರರಂಗ. ಸಂದೇಶವನ್ನ ಕಳಿಸಿ ನಮಗೂ ಕೂಡ ಹಾಡನ್ನು ಪ್ರಸಾರಿಸಿ ಅಂತ ಹೇಳಿ ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಇವತ್ತು ಮೇರು ನಟ ಹಾಗೆ ನಿರ್ಮಾಪಕರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಹಾಡುಗಳನ್ನು ಕೇಳ್ತಾ ಇದ್ದೀವಿ ಅಂತ ಮೇಘನಾದೃತಿ ಸಂತೋಷ್ ಚಿತ್ರಕಾರ್ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿ ನಮಗೂ ಒಂದು ಗೀತೆ ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ.

0: ಗೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 11:18 ಈ ಅರ್ಧ ಗಂಟೆಯ ಕಾಲ ಸುನಿಲ್ ದತ್ ಅವರ ಬಗ್ಗೆ ಮಾತಾಡಿದ್ವಿ. ಅವರ ಪುಣ್ಯ ಸ್ಮರಣೆಯ ದಿನದಂದು ಅವರ ನೆನಪಿಗಾಗಿ ಅವರದ್ದೇ ಅಭಿನಯದ ಚಿತ್ರಗಳ ಗೀತೆಗಳನ್ನ ಕೂಡ ಕೇಳಿದ್ರಿ. ನೀವೇ ರಿಕ್ವೆಸ್ಟ್ ಮಾಡಿದಂತಹ ಗೀತೆಗಳು ನಿಮಗಾಗಿ ಪ್ರಸಾರವಾಗಿದ್ವು. ಸದ್ಯ ಮತ್ತೊಬ್ಬ ಮೇರು ಕಲಾವಿದರು, ಸಂಗೀತ ಕಲಾವಿದರಾದಂತಹ ಲಕ್ಷ್ಮೀಕಾಂತ್ ಅವರನ್ನ ಕೂಡ ನಾವು ಸ್ಮರಿಸುವಂತ ದಿನ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಸಂಗೀತ ಸಂಯೋಜಕರ ಜೋಡಿಯಲ್ಲಿ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರನ್ನ ಕೂಡ ನಾವು ಸ್ಮರಣೆ ಮಾಡಲೇಬೇಕು. ಇದರಲ್ಲಿ ಲಕ್ಷ್ಮೀಕಾಂತ್ ಶಾಂತಾರಾಮ್ ಕುಡಾಲ್ಕರ್ ಇವರು ಇಂದು ನಮ್ಮನ್ನ ಅಗಲಿದಂತ ದಿನ. 35 ವರ್ಷಗಳ ಕಾಲ 250ಕ್ಕೂ ಹೆಚ್ಚು ಹಿಂದಿ ಚಿತ್ರಗಳಿಗೆ ಸಂಗೀತ ನೀಡಿದ್ದು ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಜೋಡಿ. ಹಾಗಾಗಿ ತಮ್ಮ ಸುಮಧುರ ಜನಪ್ರಿಯ ಗೀತೆಗಳಿಂದ ಇಂದಿಗೂ ಭಾರತೀಯ ಹೃದಯವನ್ನ ಗೆದ್ದಿರುವಂತ ಈ ಜೋಡಿಯಲ್ಲಿ ಲಕ್ಷ್ಮೀಕಾಂತ್ ಅವರ ಬಗ್ಗೆ ಮಾತಾಡ್ತಾ ಅವರದ್ದೇ ಸಂಗೀತ ಸಂಯೋಜನೆಯ ಹಾಡುಗಳನ್ನ ಕೇಳ್ತಾ ಸಾಗೋಣ. ನೀವು ರಿಕ್ವೆಸ್ಟ್ ಮಾಡಬಹುದು ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರು ಸಂಯೋಜನೆ ಮಾಡಿರುವಂತ ಗೀತೆಗಳನ್ನ. ನಿಮ್ಮ ನೆಚ್ಚಿನ ಹಾಡು, ಅವರ ಸಂಯೋಜನೆಯ ಗೀತೆಗಳು ವಾಟ್ಸಪ್ಗೆ ಸಂದೇಶವನ್ನು ಕಳಿಸಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ ನೀವು ರಿಕ್ವೆಸ್ಟ್ ಮಾಡ್ಬೋದು. 9480901013 ನಮ್ಮ ನಂಬರ್.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಸುನಿಲ್ ದತ್ ಹಾಗೆ ಲಕ್ಷ್ಮೀಕಾಂತ್ ಅವರು ನಮ್ಮನ್ನ ಅಗಲಿದಂತ ದಿನ

ಇತ್ತು. ಈಗಾಗಲೇ ನೀವು ಸುನಿಲ್ ದತ್ ಅವರ ಅಭಿನಯ ಗೀತೆಗಳನ್ನ ಕೇಳಿದ್ರಿ. ಇದರ ಮಧ್ಯೆ ಲಕ್ಷ್ಮೀಕಾಂತ್ ಪ್ಯಾರಲಲ್ ಅವರ ಸಂಯೋಜನೆ ಇರುವಂತಹ ಹಾಡುಗಳನ್ನ ಕೂಡ ನೀವು ಆಲಿಸ್ತಾ ಇದ್ದೀರಾ. ಲಕ್ಷ್ಮೀಕಾಂತ್ ಪ್ಯಾರಲಲ್ ಭಾರತೀಯ ಚಿತ್ರರಂಗದ ಯಶಸ್ವಿ ಸಂಗೀತ ನಿರ್ದೇಶನದ ಜೋಡಿ ಅನ್ನೋದು ಈಗಾಗಲೇ ಗೊತ್ತಿತ್ತು. 1937 ಜನಿಸಿದವರು ಲಕ್ಷ್ಮೀಕಾಂತ್ ಅವರು. ಬಾಲ್ಯದಲ್ಲೇ ಮ್ಯಾಂಡೋಲಿನ್ ವಾದ್ಯ ನುಡಿಸೋದ್ರಲ್ಲಿ ಸಿಕ್ಕಾಪಟ್ಟೆ ಪರಿಣಿತಿಯನ್ನ ಹೊಂದಿದ್ರು. 1960, 70 ದಶಕದಲ್ಲಿ ಬಾಲಿವುಡ್ ಚಿತ್ರರಂಗವನ್ನ ಈ ಜೋಡಿ ಸಂಗೀತ ಆಳ್ತು ಅಂತಾನೆ ಹೇಳುವುದು. ದೋಸ್ತಿ, ಬಾಬಿ, ಅಮರ್ ಅಕ್ಬರ್, ಅಂಥೋನಿ, ಖರ್ಜ್, ಮಿಸ್ಟರ್ ಇಂಡಿಯಾ, ಇನ್ನೂ ಹಲವಾರು ಸೂಪರ್ ಹಿಟ್ ಚಿತ್ರಗಳಿಗೆ ಇವರದ್ದೇ ಸಂಗೀತ ನಿರ್ದೇಶನ ಇದ್ದಿದ್ದು. 7 ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ ಈ ಜೋಡಿ. ಭಾರತೀಯ ಶಾಸ್ತ್ರೀಯ ಸಂಗೀತ, ಪಾಶ್ಚಾತ್ಯ ಸಂಗೀತ ಎರಡರ ಅದ್ಭುತ ಸಮ್ಮಿಶ್ರಣವನ್ನ ಕೇಳುಗರಿಗೆ ಉಣಬಡಿಸಿದ್ದು ಲಕ್ಷ್ಮೀಕಾಂತ್ ಪ್ಯಾರಲಲ್ ಜೋಡಿ.

ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ಸಂಯೋಜನೆಯ ಬಾಪಿ ಚಿತ್ರದ ಹಾಡನ್ನ ಕೇಳಿದ್ರಿ. ನೀವೇ ರಿಕ್ವೆಸ್ಟ್ ಮಾಡಿದಂತ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದ್ವು. ಸುಭಾನ್ ಕೋರಿ ಹಂಪಸಾಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹಳೆಯ ಹಿಂದಿ ಹಾಡುಗಳು ಇಷ್ಟವಾದವು ಅಂತ ಹೇಳಿ ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ ಸಂದೇಶ ಕಳಿಸಿದ್ರು. ಗುಡ್ ಮಾರ್ನಿಂಗ್ ಅಲ್ಲಲ್ಲ ಆಲ್ಮೋಸ್ಟ್ ಆಫ್ಟರ್ನೂನ್ ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ಒಂದು ಹಾಡು ಬೇಕಿತ್ತಂತ ಕಿಶನ್ ಶೋಭರಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ, ಶಾಂತಚಾರ ಬಡಿಗೆ ರಕುಕ್ನೂರ್ನಿಂದ ಯಶವಂತ್ ಹಳವಂಡಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಿ ಎಂ ವಿಶ್ವನಾಥ್ ಅವರು ರಾಮಸಾಗರದಿಂದ, ಯಶವಂತ್ ಹಳವಂಡಿ ಅವರ ಜಾನಪದ ಗೀತೆಗಳು ಇಷ್ಟವಾಗುತ್ತೆ ಅಂತ ಹೇಳ್ತಿದ್ದಾರೆ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಗೆ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಎಸ್ ನಮಗೂ ಕೂಡ ಇಷ್ಟವಾದಂಥ ಹಾಡುಗಳು ಅಂತ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸತ್ಯಂ ಶಿವಂ ಸುಂದರಂ ಫೇವ್ರೆಟ್ ಮೂವಿ ಕೂಡ, ಹಾಡುಗಳು ಕೂಡ ಇಷ್ಟವಾಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಯರ ವಿದ್ಯಾನಗರದಿಂದ. ಒಂದೊಂದು ದಿನ ಒಂದೊಂದು ಸ್ಪೆಷಲ್ ಕಾರ್ಯಕ್ರಮಗಳು, ಬಹಳ ಖುಷಿ ಕೊಡುತ್ತೆ ಕಾರ್ಯಕ್ರಮ ಅಂತ ಹೇಳಿ ಆಶಾಪ್ರಕಾಶ್ ನಂದಿನಿ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿಕೊಟ್ಟಿರೋದು ನವೋದಯ ನಾಗರಾಜ್ ಅವರು ಜೆಪಿ ನಗರದಿಂದ. ಜೊತೆಗೆ ಕನ್ನಡ ಕಾಮನಬಿಲ್ಲಿನಲ್ಲಿ ಹಳೆಯ ಹಿಂದಿಯ ಹಾಡುಗಳೊಂದಿಗೆ ಬಹಳಷ್ಟು ಒಳ್ಳೆಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂಥೇಳಿ ಮಂಗಳಾ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸುನಿಲ್ ದತ್ ಅವರ ಬಗ್ಗೆ ಮಾತಾಡಿದ್ವಿ, ಹಾಗೆ ಸಂಗೀತ ಸಂಯೋಜಕರಾದಂಥ ಲಕ್ಷ್ಮೀಕಾಂತ್ ಅವ್ರ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಸೊ ಇಬ್ಬರ ಗೀತೆಗಳನ್ನು ಕೂಡ ಈ ಹೊತ್ತಿನಲ್ಲಿ ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳನ್ನು ಆಲಿಸಿದ್ರಿ. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ 12:05 ಆರ್ ಜೆ ಪುನೀತಾ ಮೇಡಮ್ ಅವರ ಜೊತೆ ನವಿಲುಗರಿ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM Rainbow 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಆರ್ ಜೆ ರಮ್ಯಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ನಿರ್ಭಯಾ ಯೋಜನೆಯಡಿ 18.85 ಕೋಟಿ ವೆಚ್ಚದಲ್ಲಿ ಬೆಂಗಳೂರು ನಗರದಲ್ಲಿ ಕಮಾಂಡ್ ಸೆಂಟರ್, ಇಂಟಿಗ್ರೇಟೆಡ್ ಸಪೋರ್ಟ್ ಸೆಂಟರ್ ಹಾಗೂ ವಿವಿಧ ಸ್ಥಳಗಳಲ್ಲಿ 60 ನೆರವು ಮಹಿಳಾ ಪೊಲೀಸ್ ಹೊರಠಾಣೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುರ್ತು ನೆರವು ಕೋರಿ ಅಗ್ನಿ ಕರೆ ಮಾಡಿದ 8,547 ಜನರಿಗೆ ರಕ್ಷಣೆ ಹಾಗೂ 5,491 ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲಾಗಿದೆ ಮುಖ್ಯಮಂತ್ರಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ ಒಟ್ಟು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಶಿರಾಲಿಯ ಕಳಿನಟ್ಟಿ ನದಿಯಲ್ಲಿ ಕಪ್ಪೆಚಿಪ್ಪು ಸಂಗ್ರಹಕ್ಕೆ ತೆರಳಿದ್ದ ಒಟ್ಟು 11 ಜನರು ಅಸುನೀಗಿದ್ದಾರೆ. ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಪಡುಶಿರಾಲಿ ನಿವಾಸಿ 52 ವರ್ಷದ ಜಟ್ಟಪ್ಪ ನಾಯ್ಕ ಅವರ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉಡುಪಿ ಹಾಗೂ ಕುಂದಾಪುರದ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯಲ್ಲಿರುವ ಸಂತ್ರಸ್ತರನ್ನು ಭೇಟಿ ಮಾಡಿದ ಸಚಿವರು ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಲಿದೆ ಎಂದರು. ಸಂತ್ರಸ್ತರ ನೋವಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಘೋಷಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಜನತೆ ಪರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟರಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು, 2022ರ ಅಧಿನಿಯಮವನ್ನು ಜಾರಿಗೊಳಿಸಬೇಕು ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಉಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಕೊಪ್ಪಳ ನಗರದಲ್ಲಿ ಆಯೋಜಿತ ಸಂವಾದದಲ್ಲಿ ಪಾಲ್ಗೊಂಡು ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು.
1: ನಾನು ಕೇಳ್ತಾ ಇರೋದು ನನ್ನ ಹಳ್ಳಿನಲ್ಲಿ ನನ್ನ ತಮ್ಮನೋ ನನ್ನ ಅಣ್ಣೋ ಇನ್ನೊಬ್ಬನೋ ಇದಾನಲ್ಲ ಅವರ ಮಕ್ಕಳಿಗೆ, ಅರೆ ಒಂದು ಏನಪ್ಪ ಅಂದ್ರೆ ನಮಗೆ ಈ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಮೊದಲು ಪರಿಹಾರ ರೂಪಿಸುವಂತದಕ್ಕೆ, ಯಾಕಂದ್ರೆ ನಾಳೆ ನಮಗೆ ಏಕದಮ್ 56,000 ಅಂತಾರೆ, 2,000ಕ್ಕೂ ಹೆಚ್ಚು ಉದ್ಯೋಗ ಹೋಗ್ತದೆ. ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೊಂದು ಮಗದೊಂದು ಆದ್ರೆ ಅದರಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅನೇಕರಿಗೆ ತೊಂದರೆ ಆಗ್ತವೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ತೀರ್ಮಾನ ತಗೊಳ್ಳಿ. ಸರ್ಕಾರಗಳು ಎರಡೂ ಸಹ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೂ ಹೋದ್ರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಏನು ಹೋರಾಟಗಳಿದ್ದಾವೆ. ನಾನಾಗಲೇ ಹೇಳಿದೆ, ಒಂದು ಅಹೋರಾತ್ರಿ ಸಾಂಕೇತಿಕ ಧರಣಿಯನ್ನ ಬೆಂಗಳೂರಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತದ್ದು ಒಂದು ಸಜೆಷನ್ ಇದೆ.
0: ಪೆಟ್ರೋಲ್ ಬೆಲೆಯನ್ನು ಇಂದು ಲೀಟರ್ಗೆ 2.61 ರೂಪಾಯಿ ಹೆಚ್ಚಿಸಲಾಗಿದ್ದು ಡೀಸೆಲ್ ಬೆಲೆ ಲೀಟರ್ ಒಂದಕ್ಕೆ 2.71 ರೂಪಾಯಿ ಹೆಚ್ಚಳವಾಗಿದೆ. ಇದು ಕಳೆದ 2 ವಾರಗಳಲ್ಲಿ 4ನೇ ದರ ಏರಿಕೆಯಾಗಿದೆ. ಯುಜಿಸಿ ಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in

ಬಾರ್ ಮಂಥನ 2026 ಕೊಂಡಿ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಜೂನ್ 1 ತಾರೀಖು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ರಕ್ಷಕರ ಸಭೆ ಮೆಗಾ ಪಿಟಿಎಂ ಅನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲಾ.
3: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
4: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಮನದಾಗಸಕ್ಕೆ ಲಗ್ಗೆ ಇಟ್ಟು
7: ಮನಗೆದ್ದ ದನಿಗಳು
6: ಮತ್ತೊಮ್ಮೆ ಮಗದೊಮ್ಮೆ
7: ಮನ ಕದಿಯೋ ಕ್ಷಣಗಳು
6: ಮರೆಯದೆ ಕೇಳಿ
7: ನವಿಲುಗರಿ. ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
6: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ.

ಆತ್ಮೀಯ ಸ್ನೇಹಿತರೆ, 12:41 ಈ ಸಮಯದಲ್ಲಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎನ್ ರೈನ್ಬೋದ ನವಿಲುಗರಿಯ ಧ್ವನಿಯಾಗಿ ಪುನೀತಾ ನಿಮ್ಮೊಂದಿಗಿದ್ದೇನೆ. ನಂತರ ನನ್ನನ್ನು ನಿಮ್ಮನ್ನು ಭೇಟಿಯಾಗ್ತಾರೆ ನನ್ನ ನಿಮ್ಮ ಪ್ರೀತಿಯ ರಮ್ಯಾ. ಅಲ್ರಿ, ಮೇ ತಿಂಗಳ ಕೊನೆಯ ಸೋಮವಾರದ ದಿವಸ ನಾನು ಮೈಕ್ರೋಫೋನ್ ಎದುರುಗಡೆ ಕೂತಿದ್ದೇನೆ, ಕರೆಕ್ಟ್ ಅಲ್ವಾ? ಮುಂದೆ ಸಾಗುವ ಮುನ್ನ ಒಮ್ಮೆ ಹಿಂತಿರುಗಿ ನೋಡುವಂತಹ ಆಸೆ ಇವತ್ತು. ಹಳೆಯ ಸ್ನೇಹಿತರನ್ನು ನಾವು ಭೇಟಿಯಾಗಿದ್ದಿರಬಹುದು ಈ ಮಾಸ, ಓದದೇ ಇಟ್ಟಿದ್ದಂತಹ ಎಷ್ಟೋ ಮೆಸೇಜ್ಗಳನ್ನು ಓದಿರಬಹುದು, ಅಥವಾ ಅರ್ಧ ಓದಿದ ಪುಸ್ತಕವನ್ನು ಪೂರ್ತಿಗೊಳಿಸಿರಬಹುದು. ಅಗಾಧ ಕಷ್ಟಗಳ ನಡುವೆಯೂ ಕೂಡ ಸಣ್ಣದೊಂದು ಗೆಲುವು ನಮಗೆ ಕಂಡಿರಬಹುದು, ಆ ಮೂಲಕ ಭರವಸೆಯ ಬೆಳಕು ನಮ್ಮದಾಗಿರಬಹುದು. ಕೇಳದ ಹಳೆಯ ಮಧುರ ಹಾಡೊಂದು ಅಕಸ್ಮಾತ್ತಾಗಿ ಅಚಾನಕ್ಕಾಗಿ ನಾವು ಕೇಳಿದಾಗ ಅದು ನಮ್ಮ ಬಾಲ್ಯದ ದಿನಕ್ಕೆ ಕರ್ಕೊಂಡು ಹೋಗಿರಬಹುದು. ನೆನಪಿಡಿ ಸ್ನೇಹಿತರೆ, ಕತ್ತಲಾಗ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ನಾಳೆ ಹೊಸದೊಂದು ಬೆಳಕು ಬೆಳಗು ಕಾಯ್ತಾ ಇದೆ ಅಂತಲೇ ಅರ್ಥ. ಹಾಗಾದರೆ ಮೇ ಮಾಸದ ಮಾಯದ ಗಾಯಗಳನ್ನು ಮರೆತು ಮಾಸದ ಸಿಹಿ ನೆನಪುಗಳನ್ನು ಮೆಲುಕು ಹಾಕ್ತಾ ಕಾಮನಬಿಲ್ಲಿನ ನವಿಲುಗರಿಯ ಸುಂದರ ಮಧ್ಯಾಹ್ನವನ್ನು ಸಂಗೀತದ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಸ್ವಾಗತಿಸಿ ಕರೀತಾ ಇದೆ. ಹಾಗಾದರೆ ಏನುಂಟು ಏನಿಲ್ಲ ಇವತ್ತಿನ ನವಿಲುಗರಿಯಲ್ಲಿ? ಇವತ್ತು ಮೇ 25 ಅಂತ ಹೇಳಿದ ತಕ್ಷಣ ನನ್ನ ಮನಸ್ಸು 1915 ಹೋಗ್ತಾ ಇದೆ. ಏನಾಯಿತು ಇವತ್ತಿನ ದಿವಸ ಅಂತ ಹೇಳಿದ್ರೆ, ಸಾಬರಮತಿ ನದಿ ತೀರದಲ್ಲಿ ಸಾಬರಮತಿ

ಯುವತಿ ಅನ್ನುವಂತಹ ಆಶ್ರಮ ಯುವತಿ ಏನಿದೆ ಅದು ಸತ್ಯಾಗ್ರಹ ಆಶ್ರಮ ಅಂತ ಸ್ಥಾಪನೆ ಆಯಿತು. ನಂತರ ಜೂನ್ 17 1917 ಸಾಬರಮತಿ ನದಿ ತೀರಕ್ಕೆ ವರ್ಗಾವಣೆ ಆಯಿತು ನಮ್ಮ ಗಾಂಧೀಜಿಯವರು ಸ್ಥಾಪಿಸಿದಂತಹ ಸಾಬರಮತಿ ಆಶ್ರಮ. ಹಾಗಾದರೆ ಇವತ್ತಿನ ನವಿಲುಗರಿಯಲ್ಲಿ ಇಳೆಯರಾಜ ಇದ್ದಾರೆ, ಮರೋ ಚರಿತ್ರ ಚಿತ್ರ ಇದೆ, ನಾಗರ ಹಾವಿನ ಬಗ್ಗೆ ವಿಶೇಷತೆ ಇದೆ, ಸತ್ಯಂ ಇದ್ದಾರೆ, ಡಾಕ್ಟರ್ ರಾಜ್ ಇದ್ದಾರೆ, ಏನುಂಟು ಏನಿಲ್ಲ. ಹಾಗಾದರೆ ಹಾಡನ್ನು ಕೇಳ್ಕೊಂಡ್ಬಿಟ್ಟು ಬರೋಣವಂತೆ.

0: ಹಾಯ್ ರಮ್ಯ.
1: ಹಾಯ್ ಮೇಡಮ್,
0: ಹೌ ಆರ್ ಯು?
1: ಫೈನ್, ನೀವು?
0: ನಾನು ಪರವಾಗಿಲ್ಲ, ಐ ಆಮ್ ರಿಕವರಿಂಗ್. ಈಗ ಮೇ ತಿಂಗಳು ಅಂತ ಹೇಳಿದ ತಕ್ಷಣ ಬೇಕಾದಷ್ಟು ವಿಷಯಗಳು ನಮಗೆ ನಡೆದೋಗಿರುತ್ತೆ. ಸ್ವಲ್ಪ ಹಿಂದೆ ತಿರುಗಿ ನೋಡುವಂತಹ ಒಂದು ಪುಟ್ಟ ಪ್ರಯತ್ನ ಇವತ್ತಿನ
1: ಇತಿಹಾಸದಲ್ಲಿ ಮೇ ಏನೇನೆಲ್ಲ ಒಳಗೊಂಡಿತ್ತು ಅಂತ.
0: ಗಾಂಧೀಜಿಯವರ ಬಗ್ಗೆನೇ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇನೆ. ಸಾಬರಮತಿ ಆಶ್ರಮ ಅಂತ ಹೇಳಿದ ತಕ್ಷಣ ಮಹಾತ್ಮ ಗಾಂಧೀಜಿಯವರು ಇಷ್ಟಪಡ್ತಾ ಇದ್ದಂತಹ ಒಂದು ಗೀತೆ ಇದೆ ಗೊತ್ತಾ? ಯಾವ್ದು ಹೇಳು?
1: ಗಾಂಧೀಜಿಯವರ ಸತ್ಯಂ ಶಿವಂ ಸುಂದರಂ.
0: ಅದಲ್ಲ, ಇನ್ನೊಂದು ಹಾಡಿದೆ ನೋಡೋಣ. ನಮ್ಮ ಸ್ನೇಹಿತರಿಗೆ ಏನಾದರೂ ಗೊತ್ತಿದೆಯಾ ಅಂತ ಹೇಳ್ಬಿಟ್ಟು ಹೇಳಿ ಅವರು ಮೆಸೇಜ್ ಮಾಡ್ತಾರೆ. ಮೇ ತಿಂಗಳಲ್ಲಿ ಏನೇನಾಯ್ತು ಅಂತ ಹೇಳ್ಬಿಟ್ಟು ಹೇಳಿ ಅವಳಕ್ಕೂ ನಮಗೆ ಮೆಸೇಜನ್ನು ಮಾಡಬಹುದು. ಮಹಾತ್ಮ ಗಾಂಧೀಜಿಯವರು ಜೀವಮಾನದಲ್ಲಿ ವೀಕ್ಷಿಸಿದಂತಹ ಏಕೈಕ ಚಲನಚಿತ್ರ ಅಂತ ಹೇಳಿದ್ರೆ ರಾಮರಾಜ್ಯ ಅನ್ನುವಂಥದ್ದು. ವಿಪರ್ಯಾಸ ಅಂತ ಹೇಳಿದ್ರೆ ಛಾಯಾಚಿತ್ರ ತೆಗೆಸಿಕೊಳ್ಳುವುದರಲ್ಲಿ ತೀವ್ರ ನಿರಾಸಕ್ತರಾಗಿದ್ದರಂತೆ ನಮ್ಮ ಗಾಂಧೀಜಿಯವರು. ಅಂದಿನ ಕ್ಯಾಮರಾ ಮತ್ತು ಮಾಧ್ಯಮಗಳು ಮಾತ್ರ ಅವರನ್ನು ಬಿಡಲೇ ಇಲ್ಲ. ಈ ಚಿತ್ರದಲ್ಲಿ ಕಥಾನಾಯಕಿಯಾಗಿ ಅಭಿನಯಿಸಿದಂತಹ ಶೋಭನಾ ಸಮರ್ಥ ಅವರನ್ನು, ಅವರ ಸೌಂದರ್ಯವನ್ನು ತಮಿಳು ಚಿತ್ರ ಸಾಹಿತಿ ಕಣ್ಣದಾಸನ್ ತುಂಬ ಅದ್ಭುತವಾದಂತಹ ಗೀತೆಗಳನ್ನು ಬರೆದಿದ್ದಾರೆ ತಮಿಳಿನಲ್ಲಿ ಕಣ್ಣದಾಸನ್. ಅವರು ರಾಮಾಯಣದ ಸೀತೆಯ ಕಲ್ಪನೆಗಿಂತ ಅಂದವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ವರ್ಣಿಸಿದ್ರಂತೆ.
1: ಹೇಗೆಲ್ಲ ಇರುತ್ತೆ ನೋಡಿ. ಮತ್ತೊಂದು ಏನ್ ಗೊತ್ತಾ, ಇವಾಗ ನೀವು ಗೀತೆ ಬರೆದಿದ್ರ ಬಗ್ಗೆ ಹೇಳಿದ್ರಿ, ಆ ಗೀತೆಗೆ ಸಂಯೋಜನೆ ಮಾಡೋದ್ರ ಬಗ್ಗೆ ನಾನು ಹೇಳ್ತೀನಿ.
0: ಆಯ್ತು.
1: ಮೇ ತಿಂಗಳು ಅಂದಾಕ್ಷಣ ನಾವು ಇಳಯರಾಜ ಅವರ ಸ್ಮರಣೆ ಮಾಡ್ತೀವಿ. ಏನು ಇಳಯರಾಜ ಅವರ ಹುಟ್ಟುಹಬ್ಬನ ಅಲ್ವಲ್ಲ ಅಂತ ಏನಾದ್ರೂ ಅನ್ಕೊಂಡ್ರೆ ಖಂಡಿತ ಅಲ್ಲ. ಅದರ ಬದಲಾಗಿ ಅವರ ವಿವಾಹ ವಾರ್ಷಿಕೋತ್ಸವದ ಸವಿ ನೆನಪು ಮೇ ತಿಂಗಳಲ್ಲೇ ಬರುವಂತದ್ದು. ಸೊ ಶ್ರೇಷ್ಠ ಸಂಗೀತ ನಿರ್ದೇಶಕ ಇಳಯರಾಜ ಹಾಗೆ ಜೀವ ದಂಪತಿಯ 54ನೇ ವಿವಾಹ ವಾರ್ಷಿಕೋತ್ಸವದ ಸವಿ ನೆನಪು ಇದೇ ಮೇ ತಿಂಗಳಲ್ಲಿ 2 ದಿನಗಳ ಹಿಂದೆ ಆಯ್ತು. ಮಾವನನ್ನ ಮದುವೆ ಆಗಿದ್ದೇನೆ, ಮದ್ರಾಸ್ಗೆ ಹೋಗ್ತೀನಿ, ಬೀಚು ಪಾರ್ಕು ಅಲ್ಲಿ ಇಲ್ಲಿ ಸುತ್ತಾಡಬಹುದು ಅಂತ ಕನಸುಗಳನ್ನ ಇಟ್ಕೊಂಡಿದ್ರೆ ಇಲ್ಲೇ ಕಟ್ಟಿಟ್ಬಿಡು, ನನ್ನ ಕೆಲಸದ ಒತ್ತಡದಲ್ಲಿ ಹಾಗೆಲ್ಲ ಉಲ್ಲಾಸದ ಕ್ಷಣಗಳಿಗೆ ಸಮಯವನ್ನ ಮೀಸಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮದುವೆಯಾಗಿ ನವದಂಪತಿಗೆ ಮದ್ರಾಸ್ಗೆ ಹೊರಡುವಾಗ ಇಳಯರಾಜ ಅವರು ಈ ಮಾತುಗಳನ್ನ ತಮ್ಮ ಪತ್ನಿ ಜೀವಾ ಅವರಿಗೆ ಹೇಳಿದಾಗ ಜೀವಾ ಅವರು ತುಂಬಾ ನಯ ವಿನಯದಿಂದ ಅದಕ್ಕೆ ಸಮ್ಮತಿ ಸೂಚಿಸಿ ತಲೆಯಾಡಿಸಿದ್ರಂತೆ. ಅದರಂತೆ ಕೊನೆಯವರೆಗೂ ಮನಿ ಸಂಸಾರ ಮಕ್ಕಳು ಅನ್ನುವಂತ ಚೌಕಟ್ಟಿನಲ್ಲೇ ಬಾಳ್ವೆ ನಡೆಸಿದಂತವರು ಜೀವ ಅವರು. ಸದ್ಯ ಒಟ್ಟಿಗೆ ಇಲ್ಲ, ಅವರು ದಿವಂಗತ ಜೀವ ಆಗ್ಬಿಟ್ಟಿದ್ದಾರೆ. ಇಳಯರಾಜ ಅವರ ಇಬ್ಬರು ಸಹೋದರಿಯಲ್ಲಿ ಕಮಲಮ್ಮಾಳ್ ಎಂಬುವವರೇ ಮಗಳೇ ಈ ಜೀವ. ಪ್ರಥಮವಾಗಿ ಇಳಯರಾಜ ಅವರು ಇದರ ಕೋಯಿಲ್ ಅನ್ನುವಂಥ ಚಿತ್ರದಲ್ಲಿ ಇದಯಂ ಒರು ಕೋಯಿಲ್ ಅನ್ನುವಂಥ ಒಂದು ಸ್ವರ ಸಂಯೋಜನೆ ಮಾಡಿದಾಗ ಅದಕ್ಕೆ ಸಾಹಿತ್ಯವನ್ನ ಬರೆದಂತವರು ಅವರಾಗಿದ್ರು. ಈ ಹಾಡಿನ ಸಾಲೊಂದರಲ್ಲಿ ಪತ್ನಿಯ ನೆನಪಿನಲ್ಲಿ ಎನದು ಜೀವನ್ ನೀದಾನ್ ಎನ್ರುಂ ಪುದಿದು ಅಂತ ಹೇಳಿ ಬರೆದು ತನ್ನ ಪತ್ನಿಗೆ ಆ ಹಾಡನ್ನ ಅರ್ಪಿಸಿದ್ದು ಇಳಯರಾಜ ಅವರು. ಹಾಗಾಗಿ ಇಳಯರಾಜ ಅವರನ್ನ ಹಾಗೆ ಆ ಒಂದು ದಾಂಪತ್ಯವನ್ನ ತುಂಬಾ ಹತ್ತಿರದಿಂದ ಬಲ್ಲವರಿದ್ದಾರಲ್ಲ, ಅವರು ಪ್ರೀತಿಗೆ ಮಾದರಿಯಾಗಿ ಇಳಯರಾಜ ದಂಪತಿಯನ್ನ ಸೂಚಿಸ್ತಾರೆ
0: ಅಂತ ಹೇಳಿದ್ರೆ ಇಳಯರಾಜ ಅವರು ಅಂತಹ ಅದ್ಭುತವಾದಂತಹ ಗೀತೆಗಳನ್ನ ಕೊಟ್ಟು ಸಂಗೀತ ಸಾಮ್ರಾಟ್. ಯಾಕೆಂತ ಹೇಳಿದ್ರೆ ಇವತ್ತಿನ ಪ್ರಾಪಂಚಿಕ ಸಂಗೀತ ಕ್ಷೇತ್ರದಲ್ಲಿ ಇಳಯರಾಜ ಅವರಿಗೆ ತಮ್ಮದೇ ಆದ ವಿಶಿಷ್ಟ ಸ್ಥಾನ ಇದೆ. ಭಾಷೆ ಯಾವ್ದಾದ್ರೇನಂತೆ, ನಾನು ಯಾವಾಗ್ಲೂ ಹೇಳ್ತೇನೆ, ಕಲಾವಿದನಿಗೆ, ಕಲೆಗಾರನಿಗೆ, ಕಲಾಕಾರನಿಗೆ ಒಂದು ಅವರು ಜಗತ್ತಿಗೆ ಸೇರಿದವರು, ಅಂತಹ ಓರ್ವ ವ್ಯಕ್ತಿಯಾಗಿ ಇಳಯರಾಜ ನಮ್ಮ ಮುಂದೆ ನಿಲ್ತಾರೆ ಅಂತ ಹೇಳಿದಾಗ, ಇದೇ ಮೇ ತಿಂಗಳಲ್ಲಿ ಅವರು ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟ್ ಮಾಡಿದಂತಹ ಮೊದಲ ಚಿತ್ರ ಬಂತು ಅಣ್ಣ ಕಿಳಿ ಅಂತ ಹೇಳ್ಬಿಟ್ಟು ಹೇಳಿ. ಅದರಲ್ಲಿ ಒಂದು ಹಾಡು ತುಂಬ ಚೆನ್ನಾಗಿದೆ, ಸ್ನೇಹಿತರು ಕೇಳಬಹುದು. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟರು ಕೂಡ, ಆತ್ಮೀಯ ಸ್ನೇಹಿತರೆ, ಇಳಯರಾಜ ಅವರನ್ನು ಕೂಡ ಅತ್ಯಂತ ಶ್ರೇಷ್ಠ ಗೀತೆಗಳನ್ನು ಕನ್ನಡ ಚಲನಚಿತ್ರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡೋಣ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ.

0: ಜನ್ಮ ಜನ್ಮದ ಅನುಬಂಧ ಚಿತ್ರಕ್ಕೋಸ್ಕರ ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನು ಕೇಳಿದ್ವಿ. ಈ ಹಾಡನ್ನು ಕೇಳಬೇಕಾದ್ರೆ ಕ್ಯೂ ಮಾಡ್ಕೊಳ್ಬೇಕಾದ್ರೆ ರಮ್ಯ ಹೇಳ್ತಾ ಇದ್ರು, ಏನು ಮಧ್ಯಾಹ್ನ ಮಧ್ಯಾಹ್ನನೇ ಈ ಹಾಡ ಅಂತೇಳ್ಬಿಟ್ಟು ಹೇಳಿ. ಹಾಡನ್ನು ಕೇಳೋದಕ್ಕೆ ಸಮಯ ಯಾವುದಾದ್ರೇನಂತೆ ಆತ್ಮೀಯ ಸ್ನೇಹಿತರೆ? 12:21 ಈ ಸಂದರ್ಭದಲ್ಲಿ ನಾನು ಇವತ್ತು ನೆನಪಿಸ್ಕೊಳ್ತಾ ಇದ್ದೇನೆ. ಸುಮಾರು 5 ದಿನಗಳ ಹಿಂದೆ ಮೇ ಯಾಕೆ ತುಂಬ ಸಿಗ್ನಿಫಿಕೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಚಲನಚಿತ್ರ ಇತಿಹಾಸದಲ್ಲಿ ಥಾಮಸ್ ಅಲ್ವಾ ಎಡಿಸನ್ ಅನ್ನುವಂಥವರು, ಯಾಕೆಂದರೆ ತಮ್ಮ ಇವತ್ತಿನ ಸೈನ್ಸ್ ಲೋಕದಲ್ಲಿ ನಾವೇನಾದರೂ ತಗೊಂಡ್ವಿ ಅಂತ ಹೇಳಿದ ವಿಜ್ಞಾನ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಪೇಟೆಂಟ್ಗಳನ್ನು ತನ್ನ ಹೆಸರಿನಲ್ಲಿ ಹೊಂದಿರತಕ್ಕಂತಹ ಖ್ಯಾತ ಶ್ರೇಷ್ಠ ವಿಜ್ಞಾನಿ ಅಂತ ಹೇಳಿದ ಥಾಮಸ್ ಆಲ್ವಾ ಎಡಿಸನ್ ಅವರನ್ನು ಕೂಡ ತಮ್ಮ ಪ್ರಯೋಗಾಲಯದಲ್ಲಿ ಕೈನೆಟೋಸ್ಕೋಪ್ ಅಂತ ಹೇಳಿದ್ರೆ ಮೂಲ ಮಾದರಿಯ ಚಲನಚಿತ್ರ ಪ್ರದರ್ಶಕವನ್ನು 5 ಅತಿಥಿಗಳಿಗೆ ತೋರಿಸಿದಂತಹ ದಿವಸ
1: ಇದೇ ಮೇ ತಿಂಗಳಲ್ಲಿ
0: ಇತ್ತು ಅಂತ ಹೇಳ್ಬಿಟ್ಟು 20ನೇ ತಾರೀಕು 1861 ಇದು ಈ ಘಟನೆ ನಡೆಯುತ್ತೆ.
1: ಅಷ್ಟೇ ಅಲ್ಲ, ಹಿರಿಯ ಸಂಗೀತ ನಿರ್ದೇಶಕರಾದಂಥ ಎಲ್ ವೈದ್ಯನಾಥನ್ ಅವರ 19ನೇ ಸಂಸ್ಮರಣಾ ದಿನ ಕೂಡ ಈಗ 5 ದಿನಗಳ ಹಿಂದೆ ಅಷ್ಟೇ ಆಗಿದ್ದು. ಅಪರಿಚಿತ ಅನುಭವ, ಅನಾಮಿಕ, ಕಾಕನ ಕೋಟೆ, ಸ್ಪಂದನ, ಏಳುಸುತ್ತಿನ ಕೋಟೆ, ಒಂದು ಮುತ್ತಿನ ಕತೆ ಸೇರಿದಂತೆ ಹಲವಾರು ಚಿತ್ರಗಳು, ಹಾಗೆ ಶಂಕರ್ನಾಗ್ ಅವರ ಟಿವಿ ಸರಣಿ ಮಾಲ್ಗುಡಿ ಡೇಸ್ನ ಇವರದ್ದೇ ಧ್ವನಿಯೊಂದಿಗಿನ ಟೈಟಲ್ ಮ್ಯೂಸಿಕ್ ಕೂಡ ಮರೆಯೋದಕ್ಕೆ ಸಾಧ್ಯನಾ? ಎಲ್ ವೈದ್ಯನಾಥನ್ ಅವರು ಸಾಂಪ್ರದಾಯಿಕ ವಾದ್ಯಗಳ ಜೊತೆಗೆ ಅಪರೂಪದ ವಾದ್ಯಗಳನ್ನು ಕೂಡ ತರಿಸಿ ಸೂಕ್ತ ಸಂಯೋಜನೆ ಮಾಡಿ ಧ್ವನಿ ಮುದ್ರಿಸಲ್ಪಡ್ತಿದ್ದಂಥ ಅವರ ಹಾಡುಗಳ ಮಾಧುರ್ಯತೆ ಭಿನ್ನವಾಗಿದ್ದಿದ್ದು, ಆಕರ್ಷಣೀಯವಾಗಿದ್ದಿದ್ದು ಬಹುಶಃ ನಾವು ನಂತರ ಪ್ರಸಾರ ಮಾಡೋ ಹಾಡಿಂದ ಗೊತ್ತಾಗುತ್ತೆ. ಕಾಕನಕೋಟೆ ಚಿತ್ರದಿಂದ ಸಿ ಅಶ್ವಥ್ ಅವರ ಜೊತೆ ಸೇರಿ, ಅಶ್ವಥ್ ಪ್ರಥಮವಾಗಿ ಅಶ್ವಥ್ ರವರ ಜೊತೆ ಸೇರಿ ವೈದ್ಯನಾಥನ್ ಅವರು ವಾದ್ಯ ಸಂಯೋಜನೆ ಮಾಡಿ ಅವರಿಬ್ಬರ ಹೆಸರಿನಲ್ಲಿ ಬಂದಂತಹ ಸಾಕಷ್ಟು ಸೂಪರ್ ಹಿಟ್ ಹಾಡುಗಳಿದೆಯಲ್ಲ, ಆ ನಂತರ ಜಿ ಕೆ ವೆಂಕಟೇಶ್ ಅವರ ಬಳಿ ಶಿಷ್ಯವೃತ್ತಿಯನ್ನ ಕೂಡ ಇವರು ಮಾಡ್ತಾರೆ. ಹಾಗಾಗಿ ಎಲ್ಲ ಹಾಡುಗಳ ಮಾಧುರ್ಯತೆ ಇವತ್ತಿಗೂ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದಂತಹ ಕೊಡುಗೆ ಅಂತಾನೆ ಹೇಳ್ಬೋದು.
0: ನಾವೀಗ ಕೇಳ್ತಾ ಇದ್ದೇವಲ್ಲ ಸುಲೋಚನ ಅವರ ಧ್ವನಿಯಲ್ಲಿ ಕಾಕನಕೋಟೆ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೇವೆ.
1: ನೇಸರ ನೋಡು.
0: ಹೌದು ಆತ್ಮೀಯ ಸ್ನೇಹಿತರೆ, ಈ ಹಾಡಿನಲ್ಲಿ ಬಳಸ್ಕೊಂಡಿರ್ತಕ್ಕಂತಹ ವಾದ್ಯಗಳನ್ನ ಸ್ವಲ್ಪ ನೀವು ಗಮನಿಸಿ.

0: ಆತ್ಮೀಯ ಸ್ನೇಹಿತರೆ, ಕೇವಲ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಣ್ಣ ಅವರು ಅಂತ ನಾವು ಹೇಳ್ತೇವೆ, ಆದರೆ ಒಂದು ಏಕೈಕ ಕನ್ನಡೇತರ ಚಿತ್ರದಲ್ಲೂ ಕೂಡ ಡಾಕ್ಟರ್ ರಾಜ್ ಅವರು ಅಭಿನಯಿಸಿದ್ದಾರೆ. ಆದರೆ ಈ ಚಿತ್ರದ ನಿರ್ದೇಶಕರ ಬಗ್ಗೆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಬೇಡರ ಕಣ್ಣಪ್ಪ ಚಿತ್ರದ ನಿರ್ದೇಶಕರಾದಂತಹ ಎಚ್ ಎಲ್ ಸಿಂಹ ಅವರು ಕಾಳಹಸ್ತಿ ಮಹಾತ್ಯಂ ಅನ್ನುವಂತಹ ಒಂದು ಚಿತ್ರದಲ್ಲಿ ಡಾಕ್ಟರ್ ರಾಜ್ ಅವರು ಅಭಿನಯಿಸಿದರು. ಇದರಲ್ಲಿ ಕೆ ಮಾಲತಿ ಮತ್ತು ಇತರ ಕಲಾವಿದರು ಕೂಡ ಇದ್ರು. ಇದು ನಮ್ಮೊಂದು ಇನ್ಫಾರ್ಮೇಶನ್.
1: ಖಂಡಿತ, ಮೇ 17ನೇ ತಾರೀಕು ಅಂದರೆ ಇದೇ ತಿಂಗಳ 17ನೇ ತಾರೀಕು ಹಿರಿಯ ಸಂಗೀತ ನಿರ್ದೇಶಕರಾದಂಥ ಸತ್ಯಂ ಅವರ ಹುಟ್ಟುಹಬ್ಬದ ಸವಿ ನೆನಪು ಕೂಡ ಈ ತಿಂಗಳ ಇದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಸಂಗೀತ ನಿರ್ದೇಶಕರುಗಳು ಕಂಪೋಸಿಂಗ್ಗೆ ಗಾಳಿವಾದ್ಯನೋ ತಂತಿವಾದ್ಯನೋ ಅಥವಾ ಎಲೆಕ್ಟ್ರಾನಿಕ್ ವಾದ್ಯನೋ ಬಳಸೋದು ವಾಡಿಕೆ. ಆದರೆ ಸತ್ಯಂ ಅವರು ಇದಾರಲ್ಲ, ಅವರು ತಾಳವಾದ್ಯಗಳಾದಂಥ ಡೋಲಕ್ ಅಥವಾ ತಬಲಾನ ಹೆಚ್ಚು ಬಳಸ್ತಾ ಇದ್ದಿದ್ದು ಇವರ ಪ್ರತ್ಯೇಕ ಶೈಲಿ ಆಗಿತ್ತು. ಹಾಡುಗಳ ವಾದ್ಯ ಸಂಯೋಜನೆಯಲ್ಲೂ ಹೆಚ್ಚಾಗಿ ಇವರು ಡೋಲಕ್ನೇ ಬಳಸ್ತಾ ಇದ್ದಿದ್ದು. ಕನ್ನಡ ಚಿತ್ರರಂಗದ ಮಟ್ಟಿಗೆ 1980ರ ದಶಕದ ಪ್ರಥಮಾರ್ಧ ಏನಿದೆ ಆ ಒಂದು ಸಮಯದಲ್ಲಿ ಆ ಬೇಡಿಕೆಯಲ್ಲಿ ಸಂಗೀತ ಸಂಯೋಜನೆಯಲ್ಲಿ ನಿಜಕ್ಕೂ ಉಚ್ಛ್ರಾಯ ಸ್ಥಿತಿಗೆ ತಲುಪಿದ್ದಂಥ ಅದ್ಭುತ ಸಂಗೀತ ನಿರ್ದೇಶಕ ಸತ್ಯಂ ಅವರು.
0: ಓಕೆ, ಸತ್ಯಂ ಅವರ ಬಗ್ಗೆ ಹೇಳಿದ್ಮೇಲೆ, ಡಾಕ್ಟರ್ ರಾಜ್ ಅವರ ಬಗ್ಗೆ ಹೇಳಿದ್ಮೇಲೆ, ಇಳೆಯರಾಜ ಅವರನ್ನು ಹೇಗೆ ನಾವು ಕನೆಕ್ಟ್ ಮಾಡ್ಬೋದು ಡಾಕ್ಟರ್ ರಾಜ್ ಅವರಿಗೆ ಅಂತ ಹೇಳಿದಾಗ ನನಗೆ ಬರ್ತಾ ಇದೆ ಎಮ್ಮೆ ಹಾಡು. ಓಕೆ, ಸೊ ಡಾಕ್ಟರ್ ರಾಜ್ ಅವರು ಪ್ರಥಮವಾಗಿ ಕ್ಯಾಮರಾ ಮುಂದೆ ಅಭಿನಯಿಸಿದ್ದು 1942ರಲ್ಲಿ. ಅಂದಿನ ಪ್ರಖ್ಯಾತ ನಿರ್ದೇಶಕರಾಗಿದ್ದಂತಹ ಕೆ ಸುಬ್ರಹ್ಮಣ್ಯಂ ಅವರು ಭಕ್ತ ಪ್ರಹ್ಲಾದ ಚಿತ್ರ ಇದರಲ್ಲಿ 1942ರಲ್ಲಿ ಬಂದಿದ್ದು. ಇದರಲ್ಲಿ ಬಾಲ ಕಲಾವಿದರಾಗಿ ಡಾಕ್ಟರ್ ರಾಜ್ ಅವರು ಅಭಿನಯಿಸಿದರು. ನಂತರ 10 ವರ್ಷಗಳ ನಂತರ ಡಿ ಶಂಕರ್ ಸಿಂಗ್ ಮತ್ತು ವಿಠಲಾಚಾರ್ಯ ಅವರು ನಿರ್ದೇಶಿಸಿದಂತಹ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಸಪ್ತ ಋಷಿಗಳಲ್ಲಿ ಒಂದು ಓರ್ವ ಋಷಿಯ ಪಾತ್ರವನ್ನು ಕೂಡ ಅವರು ಅಭಿನಯಿಸಿದರು. ಆದರೆ ಚಿತ್ರರಸಿಕರ ಮನಸ್ಸಿನಲ್ಲಿ ಬೇಡರ ಕಣ್ಣಪ್ಪ ಚಿರಸ್ಥಾಯಿಯಾಗಿ ಉಳಿದಿದೆಯೇ ಹೊರತು 1964ರಲ್ಲಿ ಬಂದಂತಹ ಈ ಚಿತ್ರ, 62-63ರಲ್ಲಿ ಬಂದಂತಹ ಈ ಚಿತ್ರ. ಆದರೆ ನಮಗೆ ತುಂಬ ಡಾಕ್ಟರ್ ರಾಜ್ ಅವರು ಗಾನಗಂಧರ್ವ ಅನ್ನುವಂತಹ ಒಂದು ಹೆಸರನ್ನು ಪಡೆದಿದ್ದು ನಂತರ. ಆದರೆ ಅವರನ್ನು ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಎಮ್ಮೆ ಹಾಡು ಹಾಡೋದಕ್ಕೆ ಪ್ರೇರೇಪಣೆ ಕೊಟ್ಟವರು ಯಾರು ಗೊತ್ತಾ? ಯಾರು ಹೇಳು?
1: ಬಹುಶಃ ನಿರ್ದೇಶಕರು.
0: ಹೌದು, ಸೂಪರ್ ಹಿಟ್ ಆಗಿದ್ದೆ ತಡ ಅಣ್ಣವರಿಗೆ. ಯಾಕೆಂದ್ರೆ ಅಲ್ಲಿವರೆಗೂ ಕೂಡ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಡಾಕ್ಟರ್ ರಾಜ್ ಅವರಿಗೆ ಹಾಡ್ತಾ ಇದ್ರು. ಆದರೆ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕು, ಶರೀರ ನಂದಾದರೂ ಕೂಡ ಶರೀರ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರದಾಗಿದ್ದು ಅಂತೇಳ್ಬಿಟ್ಟು ಹೇಳಿ. ಆಮೇಲೆ ಈ ಏನು ಎಮ್ಮೆ ಹಾಡು ಸೂಪರ್ ಹಿಟ್ ಆಗಿದ್ದೇ ತಡ, ಅಣ್ಣ ಅವರು ಒತ್ತಡದಿಂದಲಾದರೂ ಕೂಡ ತಮ್ಮ ಪಾತ್ರದ ಹಾಡಿಗೆ ತಾವೇ ಕಂಠದಾನ ಮಾಡಿ ಅವರ ಗಂಧರ್ವ ಗಾಯನವನ್ನು ಸದಾ ಸವಿಯೋದಕ್ಕೆ ಅವತ್ತಿಗೆ ಕಾರಣರಾಗಿದ್ದು ಆ ಚಿತ್ರದ ಸಂಗೀತ ನಿರ್ದೇಶಕರಿಗೆ ಸಹಾಯಕರಾಗಿದ್ದಂತಹ ಡ್ಯಾನಿಯಲ್ ರಾಜಾ ಅಲಿಯಾಸ್ ಇಳೆಯರಾಜ. ಓಕೆ, ಹಾಗಂತ ಹೇಳಿದ್ರೆ ಒಂದು ಹಾಡನ್ನು ಸತ್ಯಂ ಅವರ ಸ್ವರ ಸಂಯೋಜನೆಯಲ್ಲಿ ಕೇಳ್ಕೊಂಡು ಬರೋಣ.

0: ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಏನೋ ರಂಗಪ್ಪ, ಕೋಟಿಯಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
5: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
6: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
7: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ಆತ್ಮೀಯ ಸ್ನೇಹಿತೆ, 1 2 3 4 12:34 ನಿಮಿಷದ ಈ ಸಂದರ್ಭದಲ್ಲಿ ಲಮಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿದ್ದೇವೆ. ನಾನು ಪುನೀತಾ, ಹಾಗೇನೆ ರಮ್ಯಾ. ರಮ್ಯಾ, ಇವಾಗ ವಿಶ್ವದ ಅತ್ಯಂತ ಹಳೆಯ ಚಲನಚಿತ್ರ ನಿರ್ಮಾಣ ಸಂಸ್ಥೆ ಯಾವುದು ಗೊತ್ತಾ?
9: ವಿಶ್ವ ಒಬ್ಬ ಸ್ವಲ್ಪ ಕಷ್ಟ.
8: ಹೌದಾ? 8ನೇ ತಾರೀಕು ಮೇ ಇದು ಸ್ಥಾಪನೆ ಆಯಿತು. ಅಂದ್ರೆ ಮೇ ತಿಂಗಳ ಮತ್ತೊಂದು ಮಹತ್ವದ ಘಟ್ಟ ಜಾಗತಿಕ ಚಿತ್ರ ನಿರ್ಮಾಣ ಸಂಸ್ಥೆಗಳಲ್ಲಿ ಪ್ಯಾರಮೌಂಟ್ ಪಿಕ್ಚರ್ಸ್. ಎಷ್ಟಕ್ಕೊಂದು ಫಿಲ್ಮ್ಗಳು
9: ಬಂದಿದೆ, ಚಿತ್ರಮಂದಿರ ಕೂಡ ನೆನಪಿಸ್ಕೋಬಹುದು.
8: ಓಕೆ. ಆದ್ರೆ ವಿಶ್ವದ ಅತ್ಯಂತ ಹಳೆಯ ಚಲನಚಿತ್ರ ನಿರ್ಮಾಣ ಸಂಸ್ಥೆಗಳಲ್ಲಿ ಒಂದಾದ ಹಾಲಿವುಡ್ನ ಪ್ಯಾರಮೌಂಟ್ ಪಿಕ್ಚರ್ಸ್ ಸ್ಥಾಪನೆಯಾದಂತಹ ದಿವಸ ಮೇ ತಿಂಗಳಲ್ಲೇ ಬರುತ್ತೆ, ಮೇ 8.
9: ಓಕೆ. ಹಾಗಿದ್ರೆ ನಾವು ವಿಶ್ವಮಟ್ಟಿಗಿನ ಚಿತ್ರಗಳ ಬಗ್ಗೆ ಮಾತಾಡುವಾಗ ವಿಶ್ವ ಚಲನಚಿತ್ರ ಇತಿಹಾಸದಲ್ಲೇ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿ ಚಲನಚಿತ್ರ ಕ್ಷೇತ್ರದಲ್ಲಿ ಗಳಿಸುವಂತ ಆಸ್ಕರ್ ಪ್ರಶಸ್ತಿ ಬಗ್ಗೆ ನಾನು ಹೇಳಲೇಬೇಕು. ಈ ಆಸ್ಕರ್ ಪ್ರಶಸ್ತಿಯನ್ನ ಪ್ರಥಮವಾಗಿ ಮೇ ತಿಂಗಳಲ್ಲೇ ಪ್ರದಾನ ಮಾಡಿದ್ದು 1929 ಮೇ 16 ಈ ಒಂದು ಆಸ್ಕರ್ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪ್ರದಾನ ಮಾಡಲಾಗತ್ತೆ. ಮತ್ತೊಂದು ವಿಷಯ ಹೇಳ್ಬಿಡ್ಲಾ?
8: ಹೇಳಪ್ಪ.
9: ಸಾಮಾನ್ಯವಾಗಿ ನಮ್ಮ ಭಾರತೀಯ ಚಿತ್ರ ಸಂಗೀತ ಕ್ಷೇತ್ರದ ದಂತಕತೆ ಬಗ್ಗೆ ನಾವು ಆಗ್ಲಿಂದ ಮಾತಾಡ್ತಾ ಇದೀವಿ, ಇಳೆಯರಾಜ ಅವ್ರ ಬಗ್ಗೆ ಈ ಒಂದು ಮೇ ತಿಂಗಳಲ್ಲಿ ಮತ್ತೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಅವರು ಈ ಒಂದು ಮ್ಯೂಸಿಕ್ ಕಂಪೋಸಿಷನ್ ಅಥವಾ ಈ ಸಂಗೀತ ಲೋಕಕ್ಕೆ ಬಂದು 50 ವರ್ಷಗಳಾಗತ್ತೆ ಇದೇ ಮೇ ತಿಂಗಳಲ್ಲಿ, ಮೇ 14 ಅವರು ಸಂಗೀತ ನೀಡಿದಂತ ಅನ್ನಕ್ಕಿಳಿ ಅನ್ನುವಂಥದ್ದು ಅವರ ಪ್ರಥಮ ಚಿತ್ರ ಸಂಗೀತ ನೀಡಿದ್ದು. ಅದು ಬಿಡುಗಡೆಯಾಗಿದ್ದು ಇದೇ ಮೇ ತಿಂಗಳ 14ನೇ ತಾರೀಕು 1976. ಹೇಗಿತ್ತಂತೆ ಗೊತ್ತಾ? ಆ ಟೈಮಲ್ಲಿ ಅವರು ಸಂಗೀತ ಸಂಯೋಜನೆ ಮಾಡುವಾಗ ರಾತ್ರಿ ಎಲ್ಲ ನಿದ್ದೆಯಲ್ಲಿ ಹಾರ್ಮೋನಿಯಂ ನುಡಿಸ್ತಾ ಇದ್ದೀನಿ ನಾನು ಅಂತ ಕನಸು ಕಾಣ್ತಿದ್ರಂತೆ. ಅದನ್ನ ಗಮನಿಸಿದಂತ ಅಮ್ಮ ಹೇಳ್ತಾರಂತೆ, ಏನಪ್ಪ ರಾತ್ರಿ ಎಲ್ಲ ನೀನು ಸಂಗೀತ ನುಡಿಸ್ತಾ ಇದ್ದ ಅಂತ. ಅಯ್ಯೋ ಅಮ್ಮ, ನಿಂಗೆಂಗ್ ಗೊತ್ತಾಯ್ತು ಅಂತ ಹೇಳಿ ಬಾಲಕ ರಾಸಯ್ಯ ಅಲಿಯಾಸ್ ಇಳೆಯರಾಜ ಕೇಳಿದಾಗ ಆ ಅಮ್ಮ ಹೇಳಿದ್ರಂತೆ, ಇಡೀ ರಾತ್ರಿ ನಿನ್ನ ಎದೆ ಮೇಲೆ ನೀನ್ ಬೆರಳಾಡಿಸ್ತಾನೇ ಇದ್ದೆ, ಅದನ್ನ ನಾನು ನೋಡಿದೆ ಅಂತಲ್ಲ. ಆಗೆಲ್ಲ ಅವ್ರ ಮನೇಲಿ ಹೇಗಿತ್ತಂತೆ ಗೊತ್ತಾ? ಯಾರು ಕೂಡ ಹಾರ್ಮೋನಿಯಂ ಮುಟ್ಟಂಗಿರ್ಲಿಲ್ವಂತೆ. ಹಾರ್ಮೋನಿಯಂ ಏನಾದ್ರೂ ಮುಟ್ಟಿದ್ರೆ ಇಳೆಯರಾಜ ಅವರ ಹಿರಿಯಣ್ಣ ಪಾಲ್ವರ್ ವರದರಾಜನ್ ಅವರು ಕೈಗಳ ಮೇಲೆ ಬೆತ್ತ ತಗೊಂಡು ಹೊಡಿತಾ ಇದ್ರಂತೆ. ಅಂತ ಭಯದ ವಾತಾವರಣದಲ್ಲೂ ಅಣ್ಣ ಮನೇಲಿಲ್ಲ ಅಂತ ತಕ್ಷಣ ಹಾರ್ಮೋನಿಯಂನ ಹುಡುಕೊಂಡು ಎತ್ಕೊಂಡು ಯಾರ ಮಾರ್ಗದರ್ಶನ ಇಲ್ಲದೆ ಹೇಗೆ ಬೇಗ ಹಾರ್ಮೋನಿಯಂ ನುಡಿಸೋದು, ಕಲಿಯೋದು ಅಂತ ಹೇಳಿ ಆ ರೀತಿ ಕಲಿತು ಪ್ರಾವೀಣ್ಯತೆಯನ್ನು ಪಡೆದಿದ್ದು ಇಳೆಯರಾಜ ಅವರು. ಹಾಗಾಗಿ ಈ 50 ವರ್ಷಗಳ ಸಂಗೀತ ಸಂಭ್ರಮಾಚರಣೆಯಲ್ಲಿ ಇಳೆಯರಾಜ ಅವರು ಇದ್ದಾರೆ ಈ ಮೇ ತಿಂಗಳಲ್ಲಿ ಅನ್ನೋದು ಕೂಡ ಖುಷಿ ವಿಚಾರ.
8: ನಾನು ಯೋಚನೆ ಮಾಡ್ತಾ ಇದ್ದೆ, ಇವತ್ತು ಏನು ನಾನು ನನ್ನ ಸ್ನೇಹಿತರಿಗೆ ನಮ್ಮ ಕೇಳುಗರಿಗೆ ಕೊಡಬೇಕು ಅಂತೇಳ್ಬಿಟ್ಟು ಹೇಳಿ. ಹೌದು, ಇವತ್ತಿನ ದಿವಸಗಳಲ್ಲಿ ಅಂದ್ರೆ ಇವತ್ತಿನ ಮೇ 25 ಜಗತ್ತಿನ, ಇವತ್ತು ಟ್ರಾವೆಲ್ ಡೇ ಕೂಡ, ಇಂಟರ್ನ್ಯಾಷನಲ್ ಟಾಲ್ ಡೇ. ಓಕೆ, ಹಾಗೇನೆ ಆಫ್ರಿಕಾ ಡೇ.
9: ಓಕೆ
8: ಅಂತ ಹೇಳಿದ್ರೆ ಆತ್ಮೀಯ ಸ್ನೇಹಿತರೆ, ಎಲ್ಲ ದಿವಸಕ್ಕೂ ಕೂಡ, ಕ್ಷಣಕ್ಕೂ ಕೂಡ, ಮಾಸಕ್ಕೂ ಕೂಡ, ವರ್ಷಕ್ಕೂ ಕೂಡ ಪ್ರಾಮುಖ್ಯತೆ ಇದೆ ಇರುತ್ತೆ ನಾವು ನೋಡುವ ದೃಷ್ಟಿಯ ಮೇಲೆ.
9: ಹೌದು, ಪ್ರತಿ ಕ್ಷಣಕ್ಕೂ ಇದೆ.
8: ಓಕೆ, ಯಥಾ ದೃಷ್ಟಿ ತಥಾ ಸೃಷ್ಟಿ.

0: ಕನ್ನಡ ಚಿತ್ರದ ಹಾಡನ್ನ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ಅದ್ಭುತವಾದಂತಹ ಅಭಿನಯ ಇತ್ತಲ್ವಾ ಪ್ರಕಾಶ್ ರೈ ಹಾಗೇನೆ ಸ್ನೇಹ ಅವ್ರದ್ದು?
1: ಹೌದು.
0: ಇದನ್ನ ಯಾವಾಗಲೂ ಕೇಳ್ಬೇಕಾದ್ರೆ ನನಗೆ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಅದು ನೆನಪಾಗತ್ತೆ.
1: ಹೌದು, ಈಗ ನಂಗೆ ಹಸಿವಾಗತ್ತೆ.
0: ಈಗ ನೀನು ಆಸ್ಕರ್ ಬಗ್ಗೆ ಮಾತನಾಡಾದ್ಮೇಲೆ ನಾವು ನೆನೆಸ್ಕೊಳ್ಬೇಕು, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಎರಡನೇ ಮೇನ್ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳ್ಬಿಟ್ಟು ಹೇಳಿ. ಭಾರತೀಯ ಸಿನಿಮಾಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ ದೊರಕಿಸಿಕೊಟ್ಟಂತಹ ಪ್ರಥಮ ನಿರ್ದೇಶಕ
1: ಸತ್ಯಜಿತ್ ರೇ ಅವರು.
0: ನಿನಗೆ ಹೊಡಿತೀನಿ ನಾನು. 106ನೇ ಹುಟ್ಟುಹಬ್ಬದ ಸವಿ ನೆನಪನ್ನು ನಾವು 2ನೇ ತಾರೀಕು ಮೇ ತಿಂಗಳಲ್ಲೇ ನಾವು ಅಬ್ಸರ್ವ್ ಮಾಡಿದ್ವಿ. ಅಲ್ಲದೇ ಆತ್ಮೀಯ ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು, ನಮ್ಮ ಭಾರತೀಯ ಚಿತ್ರರಂಗವನ್ನು ಆಸ್ಕರ್ ಮಟ್ಟಕ್ಕೆ ಕೊಂಡೊಯ್ದು ಅಲ್ಲಿ ಪ್ರಶಸ್ತಿಗೆ ಭಾಜನರಾದಂತಹ ಶ್ರೇಷ್ಠ ನಿರ್ದೇಶಕ ಸತ್ಯಜಿತ್ ರೇ.
1: ನಾನು ಅದೇ ತಿಂದಿಲ್ಲ. ಹೀಗಿದ್ದಾಗ ಭಾರತೀಯ ಚಿತ್ರರಂಗದಲ್ಲಿ ನಾವು ಸತ್ಯಜಿತ್ ರೇ ಅವರನ್ನ ನೆನಪಿಸ್ಕೊಂಡ್ರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾನು ಪುಟ್ಟಣ್ಣ ಕಣಗಾಲ್ ಅವರನ್ನ ನೆನಪಿಸ್ಕೊಳ್ತೀನಿ.
0: ಬಾಲಚಂದರ್ ಅವರನ್ನ ನೆನಪಿಸ್ಕೊಳ್ತೇನೆ.
1: ಶ್ರೇಷ್ಠ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಚಿತ್ರೀಕರಿಸಿದಂತ ಶರಪಂಜರ ಚಿತ್ರದ ಸಿಲ್ವರ್ ಜೂಬ್ಲಿ ಆಚರಣೆ ಆಗಿದ್ದು ಕೂಡ ಇದೇ ಮೇ ತಿಂಗಳ 11ನೇ ತಾರೀಕು. ಸೊ ಹೇಗಿತ್ತು ಅವತ್ತಿನ ದಿನ ಅಂತ ಹೇಳಿದ್ರೆ, ಅತಿಥಿಗಳಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗಿದ್ರು, ಅವತ್ತಿನ ರಾಜ್ಯಪಾಲರಾಗಿದ್ದಂತ ಧರ್ಮವೀರ್ ಅವರು ಹೋಗಿದ್ರು, ಅವರೆಲ್ಲರ ಜೊತೆ ಗಂಗಾಧರ್, ಕಲ್ಪನಾ, ಶ್ರೀನಾಥ್ ಇವರೆಲ್ಲರೂ ಕೂಡ ಅವತ್ತಿನ ಸಮಾರಂಭದಲ್ಲಿ ನೆರೆದಿದ್ರು. ಹಾಗಾಗಿ ಮೇ ತಿಂಗಳಿಗೂ ಶರಪಂಜರಕ್ಕೂ ಕೂಡ ಒಂದು ರೀತಿ ನಂಟು,
0: ಒಳ್ಳೆಯ ನಂಟು. ಆ ನಂಟನ್ನು ನಾವು ಕೂಡ ಎಂಜಾಯ್ ಮಾಡ್ತಾ ಮುಂದಿನ ಹಾಡನ್ನು ಕೇಳೋಣ. ಸಿಹಿ ಸಿಹಿಯಾದಂತಹ ಗೀತೆ, ಇಳೆಯರಾಜ ಅವರು ಅವರು ನಿರ್ದೇಶಿಸಿ ಹಾಡು
1: ಸಂಗೀತ
0: ಸಂಯೋಜನೆ ಮಾಡಿದಂತಹ ಆ ದಿನಗಳು ಚಿತ್ರದ ಈ ಗೀತೆ ಇವತ್ತಿಗೂ ಕೂಡ ಪ್ರಸ್ತುತ.

0: ಒಟ್ಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಆತ್ಮೀಯ ಸ್ನೇಹಿತರೆ, 12:47 ಈ ಸಮಯದಲ್ಲಿ ನಿಮ್ಮ ಸಂದೇಶಗಳ ಕಡೆ ಗಮನವನ್ನು ಹರಿಸುವಂತಹ ಸಮಯ. ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರು, ಇವತ್ತು ಗಾಯಕ ಯಶವಂತ್ ಹಳಿಬಂಡಿ ಅವರ ಜನ್ಮದಿನ ಅಂತೇಳ್ಬಿಟ್ಟು ಹೇಳಿ. ಖಂಡಿತವಾಗ್ಲೂ ಆತ್ಮೀಯ ಸ್ನೇಹಿತರೆ, ಅವರ ಗೀತೆಗಳು ಪ್ರಸಾರ ಆಗಬಹುದು, ಕರೆಕ್ಟ್ ಅಲ್ವಾ?
5: ಹೌದು, ಖಂಡಿತವಾಗಿ ಪ್ರಸಾರ ಬೆಳಗಿನ ಕಾರ್ಯಕ್ರಮದಲ್ಲಿ, ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆಗಿದೆ. ಸಾಂಪ್ರದಾಯಿಕವಾದಿಗಳ ಬದಲಾಗಿ ಅರಣ್ಯ ಸಂಸ್ಕೃತಿಯನ್ನು ಬಿಂಬಿಸುವ ಬುಡಕಟ್ಟು ಚರ್ಮವಾದ್ಯಗಳನ್ನು ಕೂಡ ಬಳಸಿದ್ರು. ಮುಖ್ಯವಾಗಿ ಐಕತಾರಿ, ಜಂಬೆ, ನಗಾರಿ ಬಳಕೆ ಆಗಿದೆ ಅಂತ ಹೇಳಿ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.
4: ಆಕ್ಚುಲಿ ನಮನ ಗಣೇಶ್, ನಮನ, ಆಫ್ಟರ್ ಅ ಲಾಂಗ್ ಟೈಮ್ ನಾನು ನಿಮ್ಮ ಸಂದೇಶವನ್ನು ನೋಡ್ತಾ ಇರೋದು. ನನ್ನ ಕಾರ್ಯಕ್ರಮಗಳನ್ನು ಕೇಳಿ ನೀವು ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಮನ. ಆಮೇಲೆ ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಪುನೀತಾ ಮತ್ತು ರಮ್ಯಾ ಅವರ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಫ್ ಎಂ ರೇನ್ಬೋಗೆ ಧನ್ಯವಾದ ಅಂತೇಳ್ಬಿಟ್ಟು ಹೇಳಿ ನೀವು ಹೇಳ್ತಾ ಇದ್ರೆ, ನಿಮ್ಮ ಅಭಿಮಾನದ ಮಾತುಗಳಿಗೆ ನಾವು ಹೇಳ್ತಾ ಇದ್ದೇವೆ, ತುಂಬ ಥ್ಯಾಂಕ್ಸ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಭಾರತೀಯ ಚಿತ್ರರಂಗದ ಇತಿಹಾಸದ ಮತ್ತೊಬ್ಬ ದೈತ್ಯ ಪ್ರತಿಭೆ ಸಂಗೀತ ಜ್ಞಾನಿ ಇಳಯರಾಜ ಅವರ ಬಗ್ಗೆನೂ ಕೂಡ ಮಾಹಿತಿ ಮೂಡಿ ಬಂದಿತ್ತಾ ಅಂತೇಳ್ಬಿಟ್ಟು ಹೇಳಿ ನೀವು ಕೇಳ್ತಾ ಇದ್ದೀರಾ. ಹೌದು, ಮಾಹಿತಿ ಮೂಡಿ ಬರ್ತಾ ಇದೆ. ಎಫ್ ಎಂ ರೇನ್ಬೋ ಇಂದು ನಿಜಕ್ಕೂ ಕೇಳುಗರಿಗೆ ದೊಡ್ಡ ಜ್ಞಾನದ ರಸದೌತಣವನ್ನೇ ನೀಡಿದೆ. ಧನ್ಯವಾದಗಳು, ಒಳ್ಳೆಯ ಕಾರ್ಯಕ್ರಮ ಅಂತೇಳ್ಬಿಟ್ಟು ಹೇಳಿ ಹೇಳಿದ್ದೀರಾ.
5: ರಮ್ಯಾ, ಪುನೀತಾ, ನಿಮ್ಮಿಬ್ಬರ ಮಾತು ಹಾಡು ಜೊತೆಗೆ ಮಾಹಿತಿ ಸೂಪರ್ ಅಂತ ಹೇಳಿ ಶಿವಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.
4: ನಿರೂಪಕರಿಗೆ ಒಳ್ಳೆಯ ಕೇಳುಗರ ಕಿವಿಗಳಿದ್ರೂ ಕೂಡ, ಸ್ಪಂದಿಸುವಂತಹ ಹೃದಯಗಳಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಹೆಚ್ಚು ರಂಗು ಬರುತ್ತೆ ಅಂತ ಹೇಳ್ತಾ ಶುಭ ಮಧ್ಯಾಹ್ನ. ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ, ಸಿ ಅಶ್ವಥ್ ಅವರ ಜೊತೆ ಬಿ ವಿ ಕಾರಂತ್ ಮತ್ತು ಜಿ ಕೆ ವೆಂಕಟೇಶ್ ಕೂಡ ಸಂಗೀತ ಸಂಯೋಜಕರಾದರು. ಎಂ ಪ್ರಸನ್ನಕುಮಾರ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ.
5: ಆಹಾ, ನೀವು ಕೇಳಿದಂತ ಪ್ರಶ್ನೆಗೆ ಇಲ್ಲಿ ಉತ್ತರ ಬಂದಿದೆ. ನಾನು ಹೇಳಿದೆ ಸತ್ಯಂ ಶಿವಂ ಸುಂದರಂ ಅಂತ, ಇಲ್ಲೇ ಹೇಳ್ತಿದ್ದಾರೆ ರಘುಪತಿ ರಾಘವ ರಾಜ ರಾಮ್ ಅಲ್ವೇ, ಗಾಂಧೀಜಿಯವರ ಫೇವರೇಟ್ ಸಾಂಗ್ ಅಂತೇಳಿ ಸುಮಿತ್ರ ಅವರು ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.
4: ಖಂಡಿತವಾಗ್ಲೂ ನೀವು ಹೇಳಿರುವಂತಹ ಕಳಿಸಿರುವಂತಹ ಮಾಹಿತಿ ಸತ್ಯವಾಗಿದೆ. ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಎಂ ಪ್ರಸನ್ನಕುಮಾರ್ ದಾವಣಗೆರೆಯಿಂದ ಮೆಸೇಜ್ ಅನ್ನ ನಾವು ಓದಿದೀವಿ ಅಲ್ಲ?
5: ಹೌದು, ಇವರು ಹೇಳ್ತಿದ್ದಾರೆ ಬಿ ವಿ ಕಾರಂತು, ಜಿ ಕೆ ವೆಂಕಟೇಶ್, ಸಿ ಅಶ್ವಥ್ ಇವರೆಲ್ಲರ ಸ್ಮರಣೆ ಕೂಡ ಕಾರ್ಯಕ್ರಮದಲ್ಲಿ ಆಗ್ಲಿ ಅಂತ ಹೇಳಿ ಪ್ರಸನ್ನಕುಮಾರ್ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿರೋದು ಎಸ್ ಕಾಳಹಸ್ತಿ ಮಹಾತ್ಯಮ್ ಇದೆಯಲ್ಲ, ಇದು ರಿಮೇಕ್ ಚಿತ್ರ. ಹೌದು, ಬೇಡರ ಕಣ್ಣಪ್ಪದ ರಿಮೇಕ್ ಚಿತ್ರನೇ. ಹೌದು. ಹಾಗೆ
4: ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನಮಗೆ ಮೆಸೇಜ್ ಮಾಡಿ, ಕಾರ್ಯಕ್ರಮ ಚೆನ್ನಾಗಿದೆ, ನಿರೂಪಣೆ ಸೂಪರ್ ಆಗಿದೆ, ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳೋದಕ್ಕೆ ತುಂಬಾ ಇಂಪಾಗಿವೆ ಅನ್ನುವಂತಹ ಸಂದೇಶವನ್ನು ಕಳಿಸಿದ್ದೀರಾ.
5: ನವಿಲುಗರಿಯಲ್ಲಿ ನಿಮ್ಮ ಮಾತು ಕೇಳೋದಕ್ಕೆ ಖುಷಿ. ಇವತ್ತು ನನ್ನ ಹುಟ್ಟುಹಬ್ಬ ಅಂತ ಹೇಳಿ ಪ್ರತಿಮಾ ಹೊಸನಗರದಿಂದ ಹೇಳ್ತಾ ಇದ್ದಾರೆ. ಶುಭಾಶಯ.
4: ನಾವಿಬ್ಬರನ್ನು ಕೂಡ ಒಟ್ಟಿಗೆ ಹೇಳೋಣ ರಮ್ಯಾ, ಪ್ರತಿಮಾ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ.
5: ಶರ ಪಂಜರದ ಬಗ್ಗೆ ಮಾತಾಡಿದ್ರಲ್ಲ, ಅದೇ ಚಿತ್ರದ ಎವರ್ ಗ್ರೀನ್ ಆಹಾ ಹಾಡನ್ನ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೂ ಸಂದೇಶ, ಮೇಘ ಸಂದೇಶ ಹಾಡಿದ್ರೆ ಅಂತ ಮಂಗಳಾ ಮೈಸೂರಿನಿಂದ ಹೇಳ್ತಾ ಇದ್ದಾರೆ.
4: ಬಹಳ ಬುದ್ಧಿವಂತರು ನೀವು. ಇವತ್ತು ನಾನು ಆಲ್ರೆಡಿ ಹೇಳಿದ್ದೇನೆ, ಸತ್ಯಂ ಮತ್ತು ಇಳಯರಾಜ ಅವರ ಸ್ವರ ಸಂಯೋಜನೆಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಖಂಡಿತವಾಗ್ಲೂ ಪ್ರಸಾರ ಮಾಡೋಣಂತೆ. ಮೆಡಿಕಲ್ ಮಂಡಿಕಲ್ ಕೃಪಾ ಉಮೇಶ್, ನಮಸ್ಕಾರ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಮಾತುಕತೆ ಇಷ್ಟ ಆಯಿತು, ಪ್ರಸಾರ ಮಾಡಿದಂತಹ ನಿಲಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಮ ಸಂದೇಶಗಳು ನಮ್ಮ ಮುಂದೆ ಇವೆ, ಖಂಡಿತವಾಗ್ಲೂ ನಮ್ಮ ಮುಂದೆನೂ ಕೂಡ ನಮ್ಮ ನಿಮ್ಮ ಪ್ರೀತಿಯ ಸ್ನೇಹಿತರು ಇದ್ದಾರೆ, ಅವರಿಗೂ ಕೂಡ ಹಾಯ್ ಹೇಳೋಣಂತೆ. ಈ ಕಾರ್ಯಕ್ರಮದ ಈ ಗೀತೆಯ ಆಚೆಗೆ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 MHz ಕಂಪನಾಂಕ. ಇದು ನವಿಲುಗರಿ ಕಾರ್ಯಕ್ರಮ.

0: ಈ ಹಾಡನ್ನ ಕೇಳಬೇಕಾದ್ರೆ ರಮ್ಯಾ, ನನಗೆ ಭದ್ರಾವತಿ ಆಕಾಶವಾಣಿಯಿಂದ ಪ್ರತಿ ದಿವಸ ರಾತ್ರಿ 10:30 ಸವಿ ನೆನಪು ಅನ್ನುವಂತಹ ಕಾರ್ಯಕ್ರಮ ಬಹಳ ಹಿಂದೆ ಇರ್ತಾ ಇತ್ತು. ಅವಾಗ ಈ ಹಾಡಲ್ಲಿ ಬಿಂಕದ ಸಿಂಗಾರಿ ಹಾಡು ಬಂತು ಅಂತ ಹೇಳಿದ್ರೆ ನನಗೆ ಅಷ್ಟು ಖುಷಿ. ಚೂರಿ ಚಿಕ್ಕಣ್ಣ ಚಿತ್ರದ ನಮ್ಮ ಬೆಂಗಳೂರು ಲತಾ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಈ ಗೀತೆ ಅದ್ಭುತವಾಗಿ, ಅದು ತುಂಬಾ ಚೆನ್ನಾಗಿ ವಾದ್ಯಗಳನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರಲ್ವ. ಸತ್ಯಮ್ ಅವರ ಸ್ವರ ಸಂಯೋಜನೆ
1: ನಂಗೆ ಸಾಹಿತ್ಯ ಕೂಡ ಇಷ್ಟ. ಪುನೀತಾ ಮೇಡಮ್ ಹೇಗಿದ್ದೀರಾ ಅಂತ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಕೇಳ್ಬಿಟ್ಟೆ. ಈಗ ನಾಗರಾಜ್ ಶರ್ಮಾ ಅವರು ಕೇಳ್ತಾ
0: ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತಾವು ಕೂಡ ಚೆನ್ನಾಗಿದ್ದೀರಾ ಅಂತ ಬಯಸ್ತೇನೆ. ಹಾಗೇನೆ ಕಾರ್ಯಕ್ರಮವನ್ನ ತುಂಬಾ ಮೆಚ್ಚಿಕೊಂಡು ನೀನು ಓದಿದ್ರೆ ಚೆನ್ನಾಗಿರತ್ತಾ. ನೋ ವರ್ಡ್ಸ್ ಟು ಸೇ ಅಬೌಟ್ ದ ಪ್ರೋಗ್ರಾಮ್ ಆಸ್ ಯೂಶುವಲ್.

0: ನಿಮ್ಮ ಕಾಂಬೋ ತುಂಬ ಚೆನ್ನಾಗಿದೆ, ಕೊಡುವಂತಹ ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗುತ್ತೆ, ಹಾಗೆಯೇ ಅದಕ್ಕೆ ಸಾಥ್ ಆಗುವಂತಹ ವಂಡರ್ಫುಲ್ ಸಾಂಗ್ಸ್ ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹೇಳಿ ರೋಹಿತ್ ಅವರು ನಮಗೆ ಮೆಸೇಜನ್ನು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
1: ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ, ಒಳ್ಳೆ ಕಾರ್ಯಕ್ರಮ ಇತ್ತು, ಇಳೆಯರಾಜ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ ಅಂತ ಹೇಳಿ ಕೃಷ್ಣವೇಣಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.
0: ಓಕೆ, ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿರುವಂತಹ ನಮ್ಮ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೇನೆ ಧನ್ಯವಾದ. ನಾಗರಾಜ ರೆಡ್ಡಿ, ರಾಮತೀರ್ಥ,
1: ಪುನೀತಾ ಮೇಡಮ್, ನಿನ್ ಧ್ವನಿ ಕೇಳಿ ತುಂಬಾ ಖುಷಿ ಆಯ್ತು ಅಂತ ಹೇಳಿ ನಾಗರಾಜ ರೆಡ್ಡಿ ಅವರು ರಾಮತೀರ್ಥ ಹರಿಹರ ಇಂದ ಹೇಳ್ತಾ ಇದ್ದಾರೆ.
0: ಮೇ ಮಾಸದ ವಿಶೇಷ ದಿನಗಳ ಬಗ್ಗೆ ಇಬ್ಬರು ಕೂಡ ಒಳ್ಳೆಯ ನಿರೂಪಣೆಯನ್ನು ಕೊಟ್ಟರು, ಮಾಹಿತಿಯನ್ನು ಕೊಟ್ಟರು, ನಿರೂಪಕರಿಗೆ ಧನ್ಯವಾದ. ಮೇಘನ, ಧೃತಿ, ಸಂತೋಷ್, ಚಿತ್ರಗಾರ್ ಹೊಸಪೇಟೆಯಿಂದ.
1: ಪುನೀತಾ, ರಮ್ಯಾ, ಕಾರ್ಯಕ್ರಮ ತುಂಬಾ ಸುಂದರವಾಗಿ ನಡೆಸಿಕೊಟ್ರಿ, ಹಾಡುಗಳು ಇಷ್ಟವಾದ್ವು ಅಂತ ಹೇಳಿ ಸುಧಾ ಬುದಿಹಾಳ್ನಿಂದ ಹೇಳ್ತಾ ಇದಾರೆ. ಪ್ರತಿಮಾ, ಧನ್ಯವಾದಗಳನ್ನು ಹೇಳಿದ್ದಾರೆ, ಹ್ಯಾಪಿ ಬರ್ಡೇ ಹೇಳಿದ್ದಕ್ಕೆ. ನವಿಲುಗಲಿ ಕಾರ್ಯಕ್ರಮ ಜೋಡಿ ನವಿಲುಗಳ ಅದ್ಭುತವಾದಂತ ಮಾತುಗಾರಿಕೆ ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ.
0: ನವೋದಯ ನಾಗರಾಜ್ ಅವರು ತುಂಬಾ ಏನು ಇನ್ಫಾರ್ಮೇಶನ್ ಅನ್ನ ನಮ್ಗೆ ಕೂಡ ಕೊಟ್ರು, ನಾವು ಆ ಇನ್ಫಾರ್ಮೇಶನ್ ಎಲ್ಲದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬಿ ತಾಲೂಕಿನಿಂದ ಮೆಸೇಜ್ ಅನ್ನ ಮಾಡಿ ನಮಗೆ ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ಇಷ್ಟ ಆದವು ಅಂತ ಹೇಳ್ತಾ ಇದ್ದೀರಾ. ಓಕೆ, ಆತ್ಮೀಯ ಸ್ನೇಹಿತರೆ, ಸಮಯ ಯಾರಿಗೂ ಕೂಡ ಕಾಯೋದಿಲ್ಲ, ಕರೆಕ್ಟ್ ಅಲ್ವಾ?
1: ಹೌದು, 12:56:25
0: ಹೌದು. ಹಾಗಾಗಿನೇ ಈ ಮೇ ತಿಂಗಳ ಕೊನೆಯ ಸೋಮವಾರ ಅಂತ ಹೇಳಿದಾಗ ಮುಂದೆ ನಿಮಗೆ ಜೂನ್ ತಿಂಗಳಿರುತ್ತೆ. ಕಳೆದು ಹೋದಂತಹ ಯಾವುದೇ ಒಂದು ಸಂಗತಿ ಆದ್ರೂ ಕೂಡ ಅದು ನೆನಪಾಗಿ ನಮ್ಮ ಜೊತೆ ಸದಾ ಇರುತ್ತೆ. ಅಂತಹ ನೆನಪುಗಳನ್ನು ನಾನು ಮತ್ತು ರಮ್ಯಾ ನಿಮಗೆ ಜೊತೆಯಾಗಿ ಕೊಟ್ಟಿದ್ದೇವೆ. ಸೊ ನಿಮ್ಮ ಸ್ಪಂದನಕ್ಕೆ ನಾನು ಹೇಳ್ತಾ ಇದ್ದೇನೆ ಧನ್ಯವಾದ. ಖಂಡಿತವಾಗ್ಲೂ ಭೇಟಿಯಾಗೋಣಂತೆ. ಯು ಟೇಕ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಾನು ಎಂಜಾಯ್ ಮಾಡ್ತೇನೆ ಫುಮೆಯನ್ನು. ರೇಡಿಯೋ ಅಂತ ಹೇಳಿದ್ರೆ ಅದೊಂದು ಥೆರಪಿ ಇದ್ದ ಹಾಗೆ. ನಿಮ್ಮ ಸ್ಪಂದನಕ್ಕೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನಗೆ ಜೊತೆಯಾದಂತಹ ರಮ್ಯಾಗೆ ನಾನು ಸದಾ ಆಭಾರಿ ಅಂತ ಹೇಳ್ತಾ ಕೇಳ್ತಾ ಇರಿ. FM ರೇನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮ ಹಾರೈಕೆ ಸದಾಶಯ ಖಂಡಿತವಾಗ್ಲೂ ನಮ್ಮ ಜೊತೆ ಇರಲಿ. ಮತ್ತೆ ಸಿಗೋಣ ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ಹ್ಯಾವ್ ಅ ವಂಡರ್ಫುಲ್ ಜೂನ್ ಅಹೆಡ್.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 1:45 ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದ ಹೊತ್ತಲ್ಲಿ ನಾನು ನಿಮ್ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಹೌದು, ಕರೆ ಮಾಡಬಹುದು, ನಿಮ್ಮೂರಿನ ರೆಸಿಪಿನ ನೀವು ನಮ್ಮ ಜೊತೆ ಶೇರ್ ಮಾಡಬಹುದು. ಗೊತ್ತಾ ಇದೆಯಲ್ಲ, ಸಿಂಪಲ್ ಆಗಿ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ಸಂಖ್ಯೆ 222-8106-2228-1206. ಪ್ರಾರಂಭದಲ್ಲಿ 0800 ಸೇರಿಸೋದು ಮಾತ್ರ ಮರಿಬೇಡಿ. ಸಾಧ್ಯ ಇಲ್ಲ ರಮ್ಯಾ ಕರೆ ಮಾಡೋದಕ್ಕೆ, ಒಂದ್ ಸಂದೇಶದ ಮೂಲಕ ಹೇಳಬಹುದೇ ಅನ್ನೋದಿದ್ರೆ ಖಂಡಿತ ನಿಮ್ಮ ಸಂದೇಶವನ್ನು ನೀವು ನಮಗೆ ರವಾನಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480909013-9408-09013. ನಮ್ಮ ವಾಟ್ಸ್ಆಪ್ ನಂಬರು. ಈ ಹೊತ್ತಲ್ಲಿ ನಾನು ನಿಮ್ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ನಾನಂತೂ ಇಲ್ಲೊಂದು ಸಂದೇಶಕ್ಕೆ ಹೂ ಅಂತಾನೆ ಹೇಳೋದು, ಊಹು ಅನ್ನೋ ಮಾತೇ ಇಲ್ಲ. ಎಷ್ಟು ಚೆನ್ನಾಗಿ ನನ್ನ ಬಾಯಲ್ಲಿ ನೀರೋರಿಸ್ಬಿಟ್ರು ಅಂತ ಹೇಳಿದ್ರೆ, ಮಾವಿನ ಸಿಹಿ ಕರಣಿ ಬಗ್ಗೆ ಇಲ್ಲೊಂದು ಸಂದೇಶ ಕಳಿಸಿದ್ದಾರೆ. ಎರಡು ಮಾವಿನ ಹಣ್ಣು, ಅದಕ್ಕೊಂದು ಬಾಳೆಹಣ್ಣು, ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟು ಸೇರಿಸಿ ಕಲಸಿದ್ರೆ ಅಬ್ಬಬ್ಬಾ ಹೋಳಿಗೆ ಜೊತೆ ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಈಗ ಸದ್ಯಕ್ಕೆ ಏನ್ ಮಾಡೋದು, ನಾನಂತೂ ಶೋ ಮಾಡಬೇಕು. ಹೋಳಿಗೆ ಕಡೆನೂ ನೋಡೋಂಗಿಲ್ಲ, ಮಾವಿನ ಹಣ್ಣು ಕಡೆ ಅಂತೂ ನೋಡೋ ಹಾಗೆ ಇಲ್ಲ. ಸದ್ಯಕ್ಕೆ ಮನೆಗೆ ಹೋದ್ಮೇಲಂತೂ ಈ ರೆಸಿಪಿ ಟ್ರೈ ಮಾಡೋದು ಖಂಡಿತ ನಾನು ಮರೆಯೋದಿಲ್ಲ. ನಿಮಗೂ ಗೊತ್ತಾಯ್ತಲ್ವಾ ಕೇಳುಗ್ರೆ, ಎರಡು ಮಾವಿನ ಹಣ್ಣಿಗೆ ಒಂದು ಬಾಳೆಹಣ್ಣು, ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟು ಸೇರಿಸಿ ಮಿಶ್ರಣ ಮಾಡಿ ಹೋಳಿಗೆ ಜೊತೆ ತಿಂದ್ರೆ, ನನಗನ್ಸುತ್ತೆ ಹೋಳಿಗೆ ಜೊತೆನೆ ಅಂತಲ್ಲ, ಎಷ್ಟೋ ಸಲ ನಾವು ಸಿಹಿಕರಣೆನ ಚಪಾತಿಗೆ ತಿಂತೀವಿ, ದೋಸೆಗೆ ತಿಂತೀವಿ. ಸೊ ಯಾವುದಕ್ಕೆ ಬೇಕು ಟೇಸ್ಟ್ ಮಾಡಿ, ಸಿಹಿ ಅನ್ನೋದೇ ಹಾಗೆ ಬಾಯಲ್ಲಿ ನೀರುರ್ಸುತ್ತೆ.

ಇಷ್ಟೊಳ್ಳೆ ರೆಸಿಪಿ ಕಳಿಸಿ ಹೆಸರು ಟೈಪ್ ಮಾಡಲಿಲ್ಲ ಅಂದರೆ ಹೇಗೆ ಅಂದಮೇಲೆ ಈಗೊಂದು ಹೆಸರು ಬಂದಿದೆ. ಹೊಳೆ ಲಕ್ಷ್ಮಿ ಚಂದ್ರಶೇಖರ್ ಹರಿಯರ ವಿದ್ಯಾನಗರದಿಂದ ಮಾವಿನ ಹಣ್ಣಿನ ಸಿಹಿ ಕರಣೆಯನ್ನು ನಮಗೆ ತಿಳಿಸ್ಕೊಟ್ಟಿದ್ರು. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ನಿರೂಪಣೆ ಕೂಡ ಅಂತ ಹೇಳಿ ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೇಚಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿಯವರು ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪುರಸ್ಕೃತರಿಗೆ ನಂತರ ನಡೆಯಲಿರುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಹಾಗೂ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾದ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಎಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಎಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿತು. ಭಾರತೀಯ ನಿಯೋಗದ ಈ ಕೆನಡಾ ಭೇಟಿ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು 2030ರ ಒಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ಆತಿಥೇಯ ಭಾರತ ವಿದೇಶಾಂಗ ಸಚಿವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ 100 ಅಮೆರಿಕನ್ ಡಾಲರ್ ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 2.61 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 2.71 ರೂಪಾಯಿ ಏರಿಕೆಯಾಗಿದೆ. ಈ ಪರಿಷ್ಕರಣೆಯೊಂದಿಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ 102.12 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 95.20 ರೂಪಾಯಿಯಾಗಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಈ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳ ಕುರಿತು ತನ್ನ ಅಧಿಕೃತ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗೆ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಸಂಪರ್ಕಿಸಬಹುದು ಅಥವಾ CUET-UGINTA.AC.INಗೆ ಇಮೇಲ್ ಮಾಡಬಹುದು.

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿ ಪರಸ್ಪರ ಭಯೋತ್ಪಾದನಾ ನಿಗ್ರಹ ಸಹಕಾರವು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಉಭಯ ರಾಷ್ಟಗಳು ಸಮಾನ ಆಸಕ್ತಿ ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ನಾಗರಿಕರು ಉಚಿತ ದೂರವಾಣಿ ಸಂಖ್ಯೆ 1800 11 7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಉಷ್ಣಾಂಶದ ವಾತಾವರಣ ಮುಂದುವರೆದಿದೆ. ದೆಹಲಿ, ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಬಿಸಿ ಅಲೆಯ ಪರಿಸ್ಥಿತಿ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಇಂದು ಆರೆಂಜ್ ಅಲರ್ಟ್ ನೀಡಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಕರಾವಳಿ ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ ಮತ್ತು ತೆಲಂಗಾಣದ ಕೆಲವು ಭಾಗಗಳು ಹಗಲಿನಲ್ಲಿ ತೀವ್ರ ಶಾಖ ತರಂಗ ಎದುರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾನದಿ ಜಲಾನಯನ ಪ್ರದೇಶದಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರೆಯಲಿದೆ ಎಂದು ಇಲಾಖೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಆತುರ ಪಡದಂತೆ ತಮ್ಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತಮ್ಮ ಆಡಳಿತದಲ್ಲಿ ಇರಾನ್ನೊಂದಿಗಿನ ಯಾವುದೇ ಭವಿಷ್ಯದ ಒಪ್ಪಂದವು ಯಾವುದೇ ರೀತಿಯ ಆರ್ಥಿಕ ರಿಯಾಯಿತಿಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಏರ್ಪಟ್ಟ ಒಪ್ಪಂದಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿರುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾರ್ವೆ ಚೆಸ್ 2026 ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಟೂರ್ನಿ ಆರಂಭವಾಗಲಿದೆ. ತನ್ನ 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೂರ್ನಿಯು ಸ್ಟಾವೆಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದ್ದು ಅದರ ಪಂದ್ಯಗಳನ್ನು ಡಿಎಚ್1 ಬಿರ್ಜೋವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಇದು ನಾರ್ವೆ ಚೆಸ್ನ 14ನೇ ಆವೃತ್ತಿ ಮತ್ತು ನಾರ್ವೆ ಚೆಸ್ ಮಹಿಳಾ ವಿಭಾಗದ 3ನೇ ಆವೃತ್ತಿಯಾಗಿದೆ. ಪ್ರತಿಷ್ಠಿತ 6 ಆಟಗಾರರ ಮುಕ್ತ ಮತ್ತು ಮಹಿಳಾ ವಿಭಾಗಗಳಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್, ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಸೇರಿದಂತೆ ಉನ್ನತ ಗ್ರ್ಯಾಂಡ್ ಮಾಸ್ಟರ್ಗಳು ಭಾಗವಹಿಸಲಿದ್ದಾರೆ. 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದೊಂದಿಗೆ ಲೀಗ್ ಹಂತ ನಿನ್ನೆ ಮುಕ್ತಾಯಗೊಂಡಿತು. 10 ತಂಡಗಳು ಪಾಲ್ಗೊಂಡಿದ್ದ ಟೂರ್ನಿಯಲ್ಲಿ 4 ತಂಡಗಳು ಪ್ಲೇಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಮುಗಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ

0: ಶಾಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಸಮಯ 1:20:42. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ. ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
4: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಶಿಕ್ಷೆಗಳು, ಪರಿಭವದ ಶಿಕ್ಷೆಗಳು, ಗರಡಿಯ ವ್ಯಾಯಾಮ ಮನಬುದ್ಧಿಗಳಿಗೆ. ಪರಿಪರಿ ಪರೀಕ್ಷೆಗಳು, ಪರಿಭವದ ಶಿಕ್ಷೆಗಳು, ಗರಡಿಯ ವ್ಯಾಯಾಮ ಮನಬುದ್ಧಿಗಳಿಗೆ. ಪುರುಷತೆಗೆ ಪೆಟ್ಟುಗಳಿ ನಾದಗಂತಿಯ ವಿಜಯ ಬಿರಿದ ನನೆ ಫಲಕೆ ಮನೆ ಮಂಕುತಿಮ್ಮ. ಪುರುಷತೆಗೆ ಪೆಟ್ಟುಗಳಿ ನಾದಗಂತಿಯ ವಿಜಯ ಬಿರಿದ ನನೆ ಫಲಕೆ ಮನೆ ಮಂಕುತಿಮ್ಮ.

ಬದುಕಿನಲ್ಲಿ ವ್ಯಕ್ತಿ ಎದುರಿಸಬೇಕಾದ ನಾನಾ ಬಗೆಯ ಪರೀಕ್ಷೆಗಳು, ಅನುಭವಿಸಬೇಕಾದ ಶಿಕ್ಷೆಗಳು, ಇವೆಲ್ಲ ಮನಸ್ಸು ಮತ್ತು ಬುದ್ಧಿಗಳಿಗೆ ವ್ಯಾಯಾಮದ ಹಾಗೆ ಗಟ್ಟಿಗೊಳಿಸುವಂತಹವು. ಜಟ್ಟಿಯ ಮೈ ಎಷ್ಟು ಜಡ್ಡುಗಟ್ಟುತ್ತದೋ ಅವನ ದೇಹ ಅಷ್ಟು ಗಟ್ಟಿಯಾಗುತ್ತದೆ. ಮೊಳಕೆ ಒಡೆದಾಗಲೇ ಅದು ಹಣ್ಣಿಗೆ ನೆಲೆಯಾಗಬಲ್ಲದು. ತುಂಬ ಸುಂದರವಾದ ಕೊನೆಯಿಂದ ಕೂಡಿರೋ ಪದ್ಯ ಇದು. ಬದುಕು ಅನ್ನೋದು ಒಂದು ಕಡೆ ಪರೀಕ್ಷೆಯೂ ಹೌದು, ಶಿಕ್ಷೆಯೂ ಹೌದು, ಮತ್ತು ಈ ಪರೀಕ್ಷೆ ಶಿಕ್ಷೆಗಳನ್ನು ಎದುರಿಸಬೇಕಾದಂತಹ ಒಂದು ರೀತಿಯ ಅನುಭವವೂ ಹೌದು. ನಾವು ಬದುಕಿನ ಪ್ರತಿ ಕ್ಷಣದಲ್ಲಿ ಅನುಭವಿಸುವಂತಹ ಪರೀಕ್ಷೆಗಳು, ಪರೀಕ್ಷೆ ಅಂದರೆ ನಮ್ಮನ್ನು ಸರಿಯೋ ತಪ್ಪೋ ಗಟ್ಟಿಯೋ ಜಳ್ಳೋ ಅನ್ನುವುದನ್ನು ನೋಡುವಂತಹ, ನಮ್ಮನ್ನು ಪರೀಕ್ಷೆ ಒಡ್ಡುವಂತಹ ಸನ್ನಿವೇಶಗಳು ಕೆಲವು ವೇಳೆ ನಮಗೆ ಅದು ಶಿಕ್ಷೆಯ ಆಗುವ ಕಾಣಬಹುದು. ಅಂದರೆ ಬದುಕು ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ಕೊಳ್ಳೋದು ರೂಢಿ, ನನಗೆ ಯಾಕೆ ಈಗ ಶಿಕ್ಷೆ ಕೊಟ್ಟೆ ಅಂತ ದೇವರನ್ನು ಕಷ್ಟಪಡೋರು ಹೇಳ್ಕೊಳ್ತಾರೆ. ಈ ಶಿಕ್ಷೆ ಕೊಟ್ಟೆ ಅಂದ್ರೆ ಅರ್ಥ, ನಾನು ಮಾಡಿದ ತಪ್ಪಿಗೆ ಯಾರೋ ಒಬ್ಬ ನ್ಯಾಯಾಧಿಪತಿ ನೀನು ಇದನ್ನು ಅನುಭವಿಸು ಅಂತ ಶಿಕ್ಷೆ ಕೊಟ್ಟ ಹಾಗೆ ಅಂತ ನಾವು ಭಾವಿಸೋ ಹಾಗಿಲ್ಲ. ಯಾಕೆಂದರೆ ನಾವು ಹಿಂದೆಯೇ ಕಂಡಿರೋ ಹಾಗೆ ಬದುಕು ಅನ್ನೋದು ಒಬ್ಬ ವ್ಯಕ್ತಿಯಿಂದಲೇ ರೂಪಿತವಾಗುವಂತಹದಲ್ಲ. ವ್ಯಕ್ತಿಯ ಬದುಕು ಕೂಡ ಅವನನ್ನು ಮೀರಿದ ಅನೇಕ ಸಂಗತಿಗಳಿಂದ ರೂಪಿತವಾಗಿರುವಂತಹದ್ದು. ಹಾಗಾಗಿ ಎಲ್ಲಿ ವ್ಯಕ್ತಿಯ ನಿರೀಕ್ಷೆ, ವ್ಯಕ್ತಿಯ ಪ್ರಯತ್ನ ಇವುಗಳಿಗೆ ವಿರುದ್ಧವಾದಂತಹ ಪ್ರತಿಕೂಲ ಸ್ಥಿತಿಗಳು ಒದಗುತ್ತವೋ ಆವಾಗ ಪ್ರಯತ್ನ ಪಡುವಂತಹ ವ್ಯಕ್ತಿಗೆ ಇದು ಶಿಕ್ಷೆಯೇನೋ ಅಂತ ಅನ್ನಿಸ್ಬಿಡ್ಬಹುದು.

ಅಥವಾ ತಾನು ನಿಭಾಯಿಸಲಾರದಂತಹ ಒಂದು ಪರಿಸ್ಥಿತಿ ಬಂದಾಗ ಇದು ಪರೀಕ್ಷೆ ಏನೋ ಅಂತ ಅನ್ನಿಸ್ಬಹುದು. ನಿಭಾಯಿಸಲಾರದ ಒಂದು ಸ್ಥಿತಿ ಬಂದುಬಿಟ್ಟಾಕ್ಷಣ ಅಥವಾ ನಾವು ಯಾವುದನ್ನು ನಿರೀಕ್ಷಿಸಲಿಲ್ಲವೋ ಅಂತಹ ಒಂದು ಪರಿಸ್ಥಿತಿ ಎದುರಾಗ್ಬಿಟ್ಟಾಕ್ಷಣ ನಾವು ಅಧೀರಗೊಳ್ಳಬಾರದು. ಯಾಕೆಂದರೆ ಇಂತಹ ಪ್ರತಿಯೊಂದು ಘಟನೆಯು ಸನ್ನಿವೇಶವು ನಾವು ನಮ್ಮ ಮನಸ್ಸು ಮತ್ತು ಬುದ್ಧಿಗಳಿಗೆ ವ್ಯಾಯಾಮದ ಹಾಗೆ ಅಂತ ಭಾವಿಸಬೇಕು. ಹಿಂದೆಯೇ ನೋಡಿದ ಹಾಗೆ ವ್ಯಾಯಾಮ ಅನ್ನೋದು ದೇಹವನ್ನು ಪುಟುಗೊಳಿಸುವಂತಹದ್ದು, ದೇಹದ ಶಕ್ತಿಯನ್ನು ಜಾಸ್ತಿ ಮಾಡುವಂತಹದ್ದು. ಇದ್ದಕ್ಕಿದ್ದ ಹಾಗೆ ಪರೀಕ್ಷೆ ಎದುರಿಸುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ಇದ್ದಕ್ಕಿದ್ದ ಹಾಗೆ ಶಿಕ್ಷೆಯನ್ನು ಎದುರಿಸುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಿದ್ಧತೆ ನಡೀಬೇಕು. ಅಂದರೆ ಬದುಕು ಈ ಸಿದ್ಧತೆ ಮತ್ತು ಅದರ ಸಾಫಲ್ಯ ಇವುಗಳ ನಡುವಣ ಪರ್ಯಾಯ ಅಂತ ಭಾವಿಸಬಹುದೇನೋ. ಜೊತೆಗೆ ಹಣ್ಣು ಮೂಡಬೇಕಾದ್ರೆ ಒಂದು ಬೀಜ ಒಡಿಬೇಕು. ಬೀಜ ಒಡೆದಾಗಲೇ ಮೊಳಕೆ ಬರೋದು, ಆ ಮೊಳಕೆಯ ಮುಂದೆ ಸಸಿಯಾಗೋದು, ಆ ಸಸಿಯೇ ಮುಂದೆ ಗಿಡವಾಗೋದು, ಆ ಗಿಡವೇ ಮುಂದೆ ಮರವಾಗೋದು, ಆ ಮರದಲ್ಲಿಯೇ ಮತ್ತೆ ಹೂವು ಹಣ್ಣು ಬೆಳೀತಕ್ಕಂತಹದ್ದು. ಅಂದರೆ ಮತ್ತೊಂದು ಹಣ್ಣಿಗೆ ನೆಲೆ ಒದಗಬೇಕಾದ್ರೆ ಬೀಜ ಒಡಿಬೇಕು. ಹಾಗಾಗಿ ನಾವು ಗಾಸಿಗೊಂಡ್ರೆ ಅದರಿಂದ ಫಲ ಇದೆ ಅಂತ ಭಾವಿಸ್ಬೇಕೇ ಹೊರತು ಗಾಸಿಗೊಂಡದ್ರಿಂದ ನಮ್ಮ ಜೀವನ ನಿಸ್ಸಾರ್ಥಕವಾಯಿತು ಅಂತ ಭಾವಿಸಬಾರದು.

ಪುರುಷನ ಸ್ವಾತಂತ್ರ್ಯ ಭವನ ತೋಳ್ಗಿರುವಷ್ಟು ಪರಿಧಿಯೊಂದರೊಳದರ ಯತ್ನ ಕೆಡೆಯುಂಟು. ಪುರುಷನ ಸ್ವಾತಂತ್ರ್ಯ ಭವನ ತೋಳ್ಗಿರುವಷ್ಟು ಪರಿಧಿಯೊಂದರೊಳದರ ಯತ್ನ ಕೆಡೆಯುಂಟು. ತಿರುಗುವುದು, ಮಡಿಸುವುದು, ನಿಗುರುವುದು, ನೀಳುವುದು, ತೊರೆದು ಹಾರದು ತೋಳು ಮಂಕುತಿಮ್ಮ. ತಿರುಗುವುದು, ಮಡಿಸುವುದು, ನಿಗುರುವುದು, ನೀಳುವುದು, ತೊರೆದು ಹಾರದು ತೋಳು ಮಂಕುತಿಮ್ಮ.

ನಮ್ಮ ತೋಳನ್ನು ನಾವು ಅದು ಇರುವಷ್ಟು ಉದ್ದಕ್ಕೆ ಚಾಚಬಹುದು, ಮಡಿಸಬಹುದು, ಆಡಿಸಬಹುದು ಅಷ್ಟೆ. ದೇಹವನ್ನು ಬಿಟ್ಟು ಅದು ಹಾರಲಾರದು. ಹಾಗೆಯೇ ಮಾನವ ಸಂಪೂರ್ಣ ಸ್ವತಂತ್ರನಲ್ಲ, ಅವನ ಸ್ವಾತಂತ್ರ್ಯ ಪರಿಮಿತವಾದುದು. ಅಷ್ಟನ್ನೇ ಬಳಸಿಕೊಂಡು ಹೆಚ್ಚಿನದನ್ನು ಸಾಧಿಸಬೇಕು. ಅಂದರೆ ಒಂದು ರೀತಿ ಕವಿ ಇಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯದ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ವ್ಯಕ್ತಿಯ ಸ್ವಾತಂತ್ರ್ಯ ಅಂದರೆ ಎಂತಹದು? ಆ ಸ್ವಾತಂತ್ರ್ಯ ಅನ್ನೋದು ಅಪಾರವಾದ ಅಪರಿಮಿತವಾದ ಸ್ವಾತಂತ್ರ್ಯವಲ್ಲ, ಅದಕ್ಕೆ ಪರಿಮಿತಿ ಇದೆ. ವ್ಯಕ್ತಿಯ ಸ್ವಾತಂತ್ರ್ಯ ಪ್ರಕೃತಿಯ ಪರಿಮಿತಿಯಿಂದ ಅಥವಾ ಪರಿಮಿತಿಗೆ ಒಳಗಾಗತಕ್ಕಂತಹದ್ದು. ಹಾಗೆ ನೋಡಿದ್ರೆ ನಮ್ಮ ಸಂವಿಧಾನಗಳಲ್ಲಿಯೂ ಕೂಡ ಹೇಳಿರುವ ಮಾತು ಏನು ಅಂದರೆ, ಸ್ವಾತಂತ್ರ್ಯ ಅನ್ನೋದು ಪರಿಮಿತಿಗಳಿಗೆ ಒಳಗಾಗಿರಬಹುದು. ನಮ್ಮ ಲಿಬರ್ಟಿ ಇದೆಯಲ್ಲ ಅಥವಾ ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಅದು ವಿತ್ ರೀಸನಬಲ್ ರೆಸ್ಟ್ರಿಕ್ಷನ್ಸ್, ಸಕಾರಣವಾದಂತಹ ಇತಿಮಿತಿಗಳಿಗೆ ಒಳಗಾಗಿರುವಂಥದ್ದು. ಯಾಕೆಂತಂದರೆ ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆಯಲ್ಲ, ಸ್ವೈರಾಚಾರವಲ್ಲ, ಬೇಕಾದ್ದು ಮಾಡಬಹುದು ಅಲ್ಲ ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯ ಇರಬೇಕಾದ್ರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಪರಿಕಲ್ಪನೆ ಮತ್ತೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಪರಿಕಲ್ಪನೆಗೆ ವಿರುದ್ಧವಾಗಿರಬಹುದು. ಹಾಗಾಗಿ ಎಷ್ಟೋ ಸಲ ಒಬ್ಬ ವ್ಯಕ್ತಿಯ ಅನಿಸಿಕೆ ಮತ್ತೊಬ್ಬ ವ್ಯಕ್ತಿಯ ಅನಿಸಿಕೆ ವಿರುದ್ಧವಾದಾಗ ಅಲ್ಲಿ ಸಂಘರ್ಷಗಳು ಉಂಟಾಗುತ್ತವೆ, ಇಬ್ಬರಿಗೂ ಘಾಸಿಯಾಗುತ್ತೆ. ಅದರಿಂದ ನಾವು ನಮ್ಮ ಸ್ವಾತಂತ್ರ್ಯವನ್ನು ಬಳಸ್ಕೊಳ್ಬೇಕಾದ ರೀತಿ ಎಂತಹದ್ದು ಅಂತಂದರೆ, ನಮ್ಮ ಪರಿಮಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪರಿಮಿತಿಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ನಮಗೆ ಹೇಗೆ ಸ್ವಾತಂತ್ರ್ಯವಿದೆಯೋ ಬೇರೆಯವರಿಗೂ ಅಷ್ಟೇ ಸ್ವಾತಂತ್ರ್ಯವಿದೆ. ನಮ್ಮ ಸ್ವಾತಂತ್ರ್ಯ

0: ಬೇರೆಯವರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಬಾರದು, ನಮ್ಮ ಸುಖ ಬೇರೆಯವರ ಸುಖಕ್ಕೆ ತೊಡಕಾಗಬಾರದು, ನಮ್ಮ ಅನಿಸಿಕೆ ಬೇರೆಯವರ ಅನಿಸಿಕೆಯನ್ನು ನೋಯಿಸಬಾರದು ಎನ್ನುವ ಎಚ್ಚರ ಮುಖ್ಯ. ಅಂದರೆ ಹೀಗೆ ವಿವಿಧ ಮನೋಭಾವಗಳ, ವಿವಿಧ ಸ್ವಭಾವಗಳ, ವಿವಿಧ ಹಿನ್ನೆಲೆಗಳ, ವಿವಿಧ ಸಂಸ್ಕಾರಗಳ ವ್ಯಕ್ತಿಗಳು ಒಟ್ಟು ಕೂಡಿ ಬಾಳುವ ಸಮಾಜದಲ್ಲಿ ಈ ಹೊಂದಾಣಿಕೆ ಇಲ್ಲದೇ ಇದ್ದರೆ, ಪರಸ್ಪರ ಅರಿವು ಇಲ್ಲದೇ ಇದ್ದರೆ ಸಂಘರ್ಷಗಳು ಉಂಟಾಗುತ್ತೆ, ಯಾರಿಗೂ ನೆಮ್ಮದಿ ಇರೋಲ್ಲ. ಒಂದು ರೀತಿ ಇದು ನಮ್ಮ ಸಾಮಾಜಿಕ ಬದುಕಿಗೆ ಹೊಂದಿಸ್ಕೊಂಡಾಗ ನಾವು ಈ ಬದುಕಿನಲ್ಲಿ ಹೇಗೆ ಇರಬೇಕು ಅನ್ನೋದನ್ನ ಸೂಚಿಸುತ್ತೆ. ಸ್ವಾತಂತ್ರ್ಯ ಮತ್ತು ಪರಿಮಿತಿಗಳ ನಡುವಣ ಒಂದು ರೀತಿಯ ಹೊಂದಾಣಿಕೆ, ಒಂದು ರೀತಿ ಚಲನಶೀಲತೆ, ಅದು ನಿಜವಾದಂತಹ ಬದುಕನ್ನು ರೂಪಿಸುವಂತಹ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
3: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್.

1:34 ಹೊತ್ತಿನಲ್ಲಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಅಫ್ಕೋರ್ಸ್ ನಿಮ್ಮ ಲಂಚ್ ಬಾಕ್ಸ್ ಈಗ ಓಪನ್ ಆಗಿ ಆಫೀಸ್ ಅಲ್ಲಿ ಅರ್ಧ ಗಂಟೆ ಅಷ್ಟೇ ಸಮಯ ಇದೆ, ಬೇಗ ಬೇಗ ಬೇಗ ಊಟ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಕಾತರದಿಂದ ತಿಂತ ರೇಡಿಯೋ ಕೇಳ್ತಾ ಇದ್ದೀರಾ ಅಲ್ವಾ? ಮಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಹೀಗೆ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈ ದಿನದ ವಿಶೇಷತೆಯ ಬಗ್ಗೆ ಸಾಕಷ್ಟು ಮಾಹಿತಿ ಬೆಳಗ್ಗೆಯಿಂದ ನಿಮಗೆ ಲಭ್ಯವಾಗ್ತಾನೆ ಇದೆ. ಮೇ ತಿಂಗಳ ವಿಶೇಷತೆ ಗೊತ್ತಾಯಿತು, ಈ ದಿನದ ವಿಶೇಷತೆ ಬೆಳಗಿನ ಕಾರ್ಯಕ್ರಮಗಳಲ್ಲಿ ನಿಮಗೆ ಗೊತ್ತಾಯಿತು. ಇದರೊಟ್ಟಿಗೆ ಮತ್ತೊಂದು ವಿಷಯವನ್ನು ನಾನು ಈ ಲಂಚ್ ಬಾಕ್ಸಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಂದೊಂದು ಜಾಗೃತಿ ದಿನ ಕೂಡ ಹೌದು. ಯಾವುದರ ಬಗ್ಗೆ ಜಾಗೃತಿ? ಪ್ರತಿ ವರ್ಷ May 25 ಬಂತು ಅಂತ ಹೇಳಿದ್ರೆ ಜಾಗತಿಕ ಆರೋಗ್ಯ ಸಮುದಾಯ ಥೈರಾಯ್ಡ್ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತೆ. ಹಾಂ ಹಾಂ ಹಾಂ, ಇತ್ತೀಚೆಗೆ ಹೆಚ್ಚು ಕೇಳ್ತಾ ಇದ್ದೀವಿ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಥೈರಾಯ್ಡ್

ಟೆಸ್ಟ್ ಮಾಡಿಸಿದ್ದೀರಾ, ಥೈರಾಯ್ಡ್ ಇದೆಯಾ, ಥೈರಾಯ್ಡ್ ಮಾತ್ರೆ ತಗೊಳ್ತಾ ಇದ್ದೀರಾ, ಹೀಗೆಲ್ಲ ಕೇಳ್ತಾರೆ. ಏನಿದು ಥೈರಾಯ್ಡ್, ಯಾಕೆ ಇದ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕು, ನಮ್ಮ ದೇಹದಲ್ಲಿ ಥೈರಾಯ್ಡ್ನ ಪಾತ್ರವೇನು, ಯಾಕೆ ಇದರ ಸಮಸ್ಯೆ ಉಂಟಾಗುತ್ತೆ, ಈ ಎಲ್ಲದರ ಬಗ್ಗೆ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಲಭ್ಯವಾಗ್ತಾ ಹೋಗುತ್ತೆ. ಏನು ಮಾಡಬೇಕು, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಬೇಕು. ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಅರ್ಜಿ ರಮ್ಯಾ.

0: ನಗುವಿನ ಲೋಕ ಇದು. ನಗುವಿನ ಲೋಕದಲ್ಲಿ ನಾವು ಆರೋಗ್ಯವಾಗಿರೋದು ಕೂಡ ಅಷ್ಟೇನೆ ಮುಖ್ಯ ಆಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಪ್ರತಿನಿತ್ಯ ಕಾಳಜಿ ವಹಿಸ್ಕೋಬೇಕು. ಇಂದು ವಿಶ್ವ ಥೈರಾಯ್ಡ್ ದಿನ. ಈ ದಿನದ ಈ ಸಂದರ್ಭದಲ್ಲಿ ಥೈರಾಯ್ಡ್ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಜೊತೆಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಪ್ರೊಫೆಸರ್ ಡಾಕ್ಟರ್ ವಾಗೀಶ್ ಅಯ್ಯರ್ ಅವರು. ನಮಸ್ತೆ ಸರ್.
1: ನಮಸ್ತೆ.
0: ನಮಸ್ತೆ ಡಾಕ್ಟರ್. ಡಾಕ್ಟರ್, ಏನಂತ ಹೇಳಿದ್ರೆ ಇವತ್ತು ವಿಶ್ವ ಥೈರಾಯ್ಡ್ ದಿನ. ಈ ದಿನ ಇವತ್ತಿನ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವಿವತ್ತು ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂದು ನಾವು ಆಸ್ಪತ್ರೆ

0: ಜಾಗೃತಿ ಮೂಡಿಸುವುದಾಗಿರುತ್ತೆ. ನಾವು ನೋಡ್ತಾ ಇದೀವಿ, ಬೆಂಗಳೂರಲ್ಲಿ ಒಂದು ಒಂದು 15 ವರ್ಷದ ಮುಂಚೆ ಒಂದು ಸ್ಟಡಿ ಮಾಡಿತ್ತು. ಆ ಸ್ಟಡಿನಲ್ಲಿ 100ರಲ್ಲಿ 8 ಜನಕ್ಕೆ ಥೈರಾಯ್ಡ್ ತೊಂದರೆ ಇದೆ ಅಂದ್ರೆ 100ರಲ್ಲಿ 8 ಜನಕ್ಕೆ ಥೈರಾಯ್ಡ್. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ, ಅವ್ರು ಬೇರೆ ಬೇರೆ ಸ್ಪೆಷಲಿಸ್ಟ್ ತರ ಅಥವಾ ಬೇರೆ ಬೇರೆ ಸಿಂಪ್ಟಮ್ ಇಂತರ ಬೇರೆ ಡಾಕ್ಟರ್ ತರ ಹೋಗ್ತಾರೆ, ಕೊನೆಗೆ ಗೊತ್ತಾಗುತ್ತೆ ಇದೊಂದು ಥೈರಾಯ್ಡ್ ಕಾಯಿಲೆ. ಆಮೇಲೆ ಒಂದು 6 ತಿಂಗಳು ಅಥವಾ 1 ವರ್ಷ ಆದ್ಮೇಲೆ ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗ್ತದೆ. ಈ ಥೈರಾಯ್ಡ್ ಎಂಬುದು ಒಂದು ಚಿಟ್ಟೆ ಗಾತ್ರ, ನಾವು ಬಟರ್ಫ್ಲೈ ಅಂತ ಹೇಳ್ತೀವಲ್ಲ, ಆ ಚಿಟ್ಟೆ ಗಾತ್ರದ ಒಂದು ಗ್ರಂಥಿ ನಮ್ಗೆ ಮುಂಭಾಗದಲ್ಲಿ ಇರ್ತದೆ. ಇದು ನಮಗೆ ದೇಹದ ಮೆಟಬಾಲಿಸಂ ಅಂತ ಹೇಳ್ತೀವಿ, ಅಂದ್ರೆ ಚಯಾಪಚಯ ಕ್ರಿಯೆ ಅಂತ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮೆಟಬಾಲಿಸಂ, ಎಲ್ಲಾ ಸೆಲ್ಗೂ ಇದ್ರದ್ದು ಅವಶ್ಯಕತೆ ಇದೆ. ಇದರಿಂದ ಮಕ್ಕಳಲ್ಲಿ ಇದ್ರ ತೊಂದರೆ ಇದ್ರೆ ಅವ್ರಿಗೆ ಗ್ರೋತ್ ಕುಂಠಿತ ಆಗ್ಬೋದು, ಬೆಳವಣಿಗೆ ಕುಂಠಿತ ಆಗ್ಬೋದು. ಅಡಲೋಸೆನ್ಸ್ ಅಂದ್ರೆ ನಮ್ದು 12ರಿಂದ 18 ವಯಸ್ಸು
1: ಹದಿಹರೆಯ,
0: ಅವ್ರಿಗೆ ದೊಡ್ಡವರಾಗೋ ಲಕ್ಷಣಗಳಲ್ಲಿ ಏರುಪೇರು ಆಗ್ಬೋದು. ಹೆಣ್ಮಕ್ಳಲ್ಲಿ ಇದೇನಾದ್ರು ಕಾಣಿಸ್ಕೊಂಡ್ರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತೊಂದರೆ ಆಗ್ಬೋದು, ಅಥವಾ ಅವರು ಮಂತ್ಲಿ ಋತುಕ್ರಿಯೆಯಲ್ಲಿ ವ್ಯತ್ಯಾಸ ಕಾಣಿಸ್ಕೋಬಹುದು. ಆಮೇಲೆ ಒಂದು 40-45 ವರ್ಷ ಆದ್ಮೇಲೆ ಯಾವಾಗ ಋತುಕ್ರಿಯೆ ಸ್ಟಾಪ್ ಆಗುತ್ತಲ್ಲ, ಮೆನೋಪಾಸ್ ಅಂತ ಹೇಳ್ತೀವಲ್ಲ, ಅವಾಗ ಅವ್ರಿಗೆ ಕೊಲೆಸ್ಟ್ರಾಲ್ ತೊಂದರೆ, ವೇಟ್ ಜಾಸ್ತಿ ಆಗೋದು, ಮತ್ತೆ ತುಂಬಾ ಒಂದು ಸುಸ್ತಾಗೋದು, ಅವೆಲ್ಲ ಕಾಣಿಸ್ಕೋಬಹುದು.
1: ಓಕೆ ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೂ ಈ ಥೈರಾಯ್ಡ್ಗೂ ಒಂದು ಏನೋ ಅವಿನಾಭಾವ ಸಂಬಂಧ ಅನ್ನೋ ಹಾಗೆ, ಸಾಮಾನ್ಯವಾಗಿ ಈ ಸಮಸ್ಯೆ ಹೆಣ್ಮಕ್ಳಲ್ಲೇ ಜಾಸ್ತಿ ಅಂತ ಕೇಳ್ಪಡ್ತೀವಲ್ಲ, ಇದು ನಿಜನಾ?
0: ಹೌದು, ನಿಜ ಇದು. ಈಗ ಒಂದು ಒಂದು 10 ಜನ ಪೇಷಂಟ್ ಥೈರಾಯ್ಡ್ ಬಂದ್ರೆ, ಈಗ ನಮ್ಮ ಆಸ್ಪತ್ರೆಗೆ ಆಯ್ತು, ಯಾವುದೇ ಆಸ್ಪತ್ರೆ ವಿಶ್ವದಲ್ಲೆಲ್ಲ ಹೋದ್ರು ಅಷ್ಟೇ, ಆ 10 ಹಲೋ
1: ಡಾಕ್ಟರ್ ಕೇಳಿಸ್ತಾ ಇದೆಯಾ?
0: ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ, ಈ 10 ಜನ ಪೇಷಂಟ್ ಬಂದ್ರೆ ಅಲ್ಲಿ 8 ಜನ ಲೇಡೀಸ್ ಇರ್ತಾರೆ. ಆಮೇಲೆ ಇದು ಲೇಡೀಸ್ಗೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಗೊತ್ತಾಗ್ತದೆ. ಈಗ ಸಾಮಾನ್ಯವಾಗಿ ನಾವು ಎಲ್ಲರಿಗೂ ಒಂದು ತಪ್ಪು ಗ್ರಹಿಕೆ ಇದೆ, ಲೇಡೀಸ್ಗೆ ಸ್ಟ್ರೆಸ್ ಕಮ್ಮಿ, ಜೆಂಟ್ಸ್ಗೆ ಸ್ಟ್ರೆಸ್ ಜಾಸ್ತಿ ಅಂತ. ಆಕ್ಚುಲಿ ಲೇಡೀಸ್ ಜಾಸ್ತಿ ಇರುತ್ತದೆ, ಈ ಮಂತ್ಲಿ ಮೆನ್ಸಸ್ ಬರ್ತದಲ್ಲ, ಸ್ಟ್ರೆಸ್ ಲೇಡೀಸ್ಗೆ ಒಂದು ಸ್ಟ್ರೆಸ್, ಪ್ರೆಗ್ನೆನ್ಸಿ ಇಸ್ ಅ ಮೇಜರ್ ಸ್ಟ್ರೆಸ್, ಡೆಲಿವರಿ ಇಸ್ ಅ ಮೇಜರ್ ಸ್ಟ್ರೆಸ್, ಆಮೇಲೆ ಮೆನೋಪಾಸ್ ಅಂತ ಒಂದು ಆಗ್ತದಲ್ಲ, ಋತುಕ್ರಿಯೆ ಸ್ಟಾಪ್ ಆಗೋದು, ಅದು ಒಂದು ಸ್ಟ್ರೆಸ್. ಈ ಸ್ಟ್ರೆಸ್ ಸಿಚುವೇಶನ್ ಅಲ್ಲಿ ಯಾರಿಗಾದ್ರೂ ಥೈರಾಯ್ಡ್ದು ರಿಸ್ಕ್ ಇದ್ರೆ ಅವ್ರಿಗೆ ಕಾಣಿಸ್ಕೊಳ್ತದೆ.
1: ಓಕೆ,
0: ಅದಕ್ಕೆ ಥೈರಾಯ್ಡ್ ಬಗ್ಗೆ ಲೇಡೀಸ್ ಒಂದ್ ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೇದು.
1: ಮುಂಚೆ ಎಲ್ಲ ಮೆನೋಪಾಸ್ 45+ ಅಂತ ಹೇಳ್ತಾ ಇದ್ರು, ಇವಾಗೆಲ್ಲ 35-38+ ಮೆನೋಪಾಸ್ ಶುರು ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಬೇಗನೆ ಥೈರಾಯ್ಡ್ ಶುರು ಆಗ್ಬಿಟ್ರೆ ತುಂಬಾನೇ ಸಮಸ್ಯೆ ಇದಕ್ಕೂ ಆಗತ್ತೆ ಅನ್ನುವಂಥದ್ದ?
0: ಹೌದು, ಥೈರಾಯ್ಡ್ ಇದ್ದವರಲ್ಲಿ ಸ್ವಲ್ಪ ಇದು ಮೆನೋಪಾಸ್ ಬೇಗ ಆಗ್ಬೋದು, ಯಾಕಂದ್ರೆ ಅವ್ರಿಗೆ ಒಂದು ಬೇರೆ ಆಟೋಇಮ್ಯೂನ್, ನಾವು ಪ್ರಿಮ್ಯಾಚುರ್ ಓರಿಯನ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅದು ಕಾಣಿಸ್ಕೋಬಹುದು. ಥೈರಾಯ್ಡ್ ಇದ್ದವರಿಗೆ ಬೇಗ ಮೆನ್ಸಸ್ ಸ್ಟಾಪ್ ಆಗ್ಬೋದು, ಮೆನ್ಸಸ್ ಅಲ್ಲಿ ತುಂಬಾ ತೊಂದರೆ ಕಾಣಿಸ್ಕೋಬಹುದು. ಸಾಮಾನ್ಯವಾಗಿ ಈ ಮದುವೆಯಾಗಿ ಹೆಣ್ಮಕ್ಳಿಗೆ ಮೈಲ್ಡ್ ಥೈರಾಯ್ಡ್ ಅಂತ ಹೇಳ್ತೀವಿ ನಾವು, ಸಬ್ ಕ್ಲಿನಿಕಲ್ ಥೈರಾಯ್ಡ್ ಅಂತ ಇರ್ತೀವಿ. ಎಷ್ಟು ಚಿಕ್ಕ ಪ್ರಾಬ್ಲಮ್ ಅಂದ್ರೆ TSH ಅನ್ನೋದು ನಾವು ಮೆಜರ್ ಮಾಡ್ತೀವಲ್ಲ ಥೈರಾಯ್ಡ್ ಪೇಷಂಟ್ಗೆ, ಅದು 7 ಅಥವಾ 8 ಇರುತ್ತೆ ಅಷ್ಟೇ, 3 ಇರೋ ಬದಲು ಒಂದು 7-8 ಇರ್ತದೆ. ಅದರಿಂದ ಅವರಿಗೆ ಗರ್ಭಿಣಿ ಆಗ್ಲಿಕ್ಕೆ ತೊಂದರೆ ಆಗ್ತದೆ. ಎಷ್ಟೋ ಜನ ಪಾಪ IVF ಅಂತ ಟ್ರೀಟ್ಮೆಂಟ್ ಎಲ್ಲ ಹೋಗಿ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ಕೊಂಡ್ ಬರ್ತಾರೆ, ಒಂದು 100-150 ರುಪೀಸ್ ಟ್ಯಾಬ್ಲೆಟ್ ಅಲ್ಲಿ ಅವರಿಗೆ ಗುಣ ಆಗ್ತದೆ.
1: ಡಾಕ್ಟರ್, ಆಕ್ಚುಲಿ ಈ ಶುಗರ್ BP ಎಲ್ಲ ಒಂದ್ಸಲ ಬಂತು ಅಂತ ಹೇಳಿದ್ರೆ ಅದೊಂಥರ ಜೀವನ ಪರ್ಯಂತ ಮೆಡಿಕೇಶನ್ ಅಲ್ಲಿ ಇರ್ತೀವಿ ಅನ್ನೋದೊಂದು ಇದೆ ಅಲ್ಲ, ಈ ಥೈರಾಯ್ಡ್ ಕೂಡ ಹಾಗೇನ, ಒನ್ಸ್ ಕಾಣಿಸ್ಕೊಂಡ್ರೆ ನಾವು ಪ್ರತಿನಿತ್ಯ ಮಾತ್ರೆ ತಗೊಳ್ಬೇಕು ಅನ್ನೋಂಥದ್ದು?
0: ಹೌದು, ಇದು ಹೈಪೋಥೈರಾಯ್ಡಿಸಮ್ ಬಗ್ಗೆ ಇದು ನಿಜವಾದ ಮಾಹಿತಿ. ಎಸ್ಪೆಷಲಿ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ ನಾವು ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿ ಆದ್ಮೇಲೆ ಬರುವಂತದ್ದು, 100ರಲ್ಲಿ 90 ಜನಕ್ಕೆ ಸಾಮಾನ್ಯವಾಗಿ ಜೀವನ ಲೈಫ್ ಲಾಂಗ್ ಈ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಬಟ್ ಸಾಮಾನ್ಯವಾಗಿ ಏನಾಗ್ತಾರೆ ಅಂದ್ರೆ ಜನ ಎಲ್ಲ ಭಯ ಪಡ್ತಾರೆ, ಲೈಫ್ ಲಾಂಗ್ ಅಂದ್ರೆ ಏನಪ್ಪ ಏನಾಗ್ತದೆ ಅಂತ. ಮತ್ತೆ ಶುಗರ್ಗೆ ಕಂಪೇರ್ ಮಾಡಿದ್ರೆ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಸರಿಯಾಗಿ ವೈದ್ಯಕೀಯ ತಪಾಸಣೆ ಮಾಡಿಕೊಂಡು ಥೈರಾಯ್ಡ್ ಅನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಇದರಿಂದ ಯಾವ ತೊಂದರೆನೂ ಬರೋದಿಲ್ಲ.
1: ಡಾಕ್ಟರ್, ಇವಾಗ ನಮಗೆ ಥೈರಾಯ್ಡ್ ಬಂದಿದೆ ಅಂತ ಹೇಳಿ ನಾವು ಗುರುತಿಸ್ಕೊಳ್ಳೋದು ಹೇಗೆ ಅಂದ್ರೆ, ಇವಾಗ ನನಗೆ ನಾನು ಯಾವುದೇ ಪರೀಕ್ಷೆ ಮಾಡಿಸದೇನೆ ಮನೆಯಲ್ಲೇ ನನಗೆ ಕಾಣಿಸ್ಕೊಳ್ಳೋ ಅಂತ ಲಕ್ಷಣಗಳೇನು, ಥೈರಾಯ್ಡ್ ಬಂದಿದೆ ಅನ್ನೋ ಅಂತ ಲಕ್ಷಣಗಳನ್ನ ಹೇಗೆ ಗುರುತಿಸ್ಕೋಬಹುದು?
0: ಈಗ ಸಾಮಾನ್ಯವಾಗಿ ನಾವು 4 ತರದ ಥೈರಾಯ್ಡ್ ಕಾಯಿಲೆಗಳನ್ನ ನೋಡ್ತೀವಿ. ಒಂದು ಹೈಪೋಥೈರಾಯ್ಡಿಸಮ್ ಅಂತ, ಅದರಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆಗ್ತದೆ.
1: ಓಕೆ,

0: ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ. ಇದು ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗ್ತದೆ, ಇದು ಕಡಿಮೆ ಆಗ್ತದೆ. ಆಕ್ಚುಲಿ ಹೈಪೋಥೈರಾಯ್ಡಿಸಮ್ ಜಾಸ್ತಿ ಕಾಣಿಸ್ತದೆ. ಹಾಗೆ ಒಂದು ಗಾಯಿಟರ್ ಅಂತ, ಸುಮ್ನೆ ಒಂದು ಸ್ವೆಲ್ಲಿಂಗ್ ಬರ್ತದೆ ಇದು ನೆಕ್ಕಿನ ನಮ್ದು ಕುತ್ತಿಗೆ ಮುಂಭಾಗದಲ್ಲಿ, ಅದು ಗಾಯಿಟರ್ ಅಂತ ಹೇಳ್ತೀವಿ. ಇನ್ನೊಂದು ಥೈರಾಯ್ಡ್ ಕ್ಯಾನ್ಸರ್ ಅಂತ. ಇದರಲ್ಲಿ ಹೈಪೋಥೈರಾಯ್ಡಿಸಮ್ ಎಂಬುದು ತುಂಬಾ ಕಾಮನ್, ಅದಾದ್ಮೇಲೆ ಹೈಪರ್ ಥೈರಾಯ್ಡಿಸಮ್ ಅನ್ನೋದು ನೆಕ್ಸ್ಟ್ ಕಾಮನ್ ಇರ್ತದೆ. ಇವೆಲ್ಲದಕ್ಕೂ ಸಾಮಾನ್ಯವಾದ ಲಕ್ಷಣಗಳಂದ್ರೆ ದಣಿವು, ಆಮೇಲೆ ತೂಕ ಜಾಸ್ತಿನೂ ಆಗ್ಬೋದು, ತೂಕ ಕಮ್ಮಿನೂ ಆಗ್ಬೋದು. ಹೈಪೋಥೈರಾಯ್ಡ್ ಅಲ್ಲಿ ತೂಕ ಜಾಸ್ತಿ ಆಗ್ತದೆ, ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ತೂಕ ಇಳಿಕೆ ಆಗ್ತದೆ. ಕೂದಲು ಉದುರೋದು, 100ರಲ್ಲಿ 40 ಜನಕ್ಕೆ ಕೂದಲು ಸಂಬಂಧಪಟ್ಟಿದ್ದ ತೊಂದರೆ ಇರ್ತದೆ. ಮನೋಭಾವ ಬದಲಿ ಆಗೋದು, ಡಿಪ್ರೆಷನ್, ಚಿಕ್ಕ ಡಿಪ್ರೆಷನ್ ಆಗ್ತದೆ. ಕೆಲವೊಬ್ರಿಗೆ ಹೃದಯ ಬಡಿತ ಜಾಸ್ತಿ ಆಗ್ತದೆ, ಬೇಸಿಗೆನಲ್ಲೂ ಚಳಿ ಆಗ್ತದೆ, ಕೆಲವೊಬ್ರಿಗೆ ಚಳಿಗಾಲದಲ್ಲೂ ಸ್ವೆಟ್ಟಿಂಗ್ ಬರ್ತದೆ. ಸೊ ಇವು ಸಾಮಾನ್ಯವಾದ ಥೈರಾಯ್ಡ್ ಲಕ್ಷಣಗಳು.
1: ಥೈರಾಯ್ಡ್ ಹೇಗೆ ಅಂತ ಹೇಳಿದ್ರೆ, ಕೇವಲ ನಮ್ಮ ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ನಮ್ಮ ಭಾವನೆ, ನಮ್ಮ ಎಮೋಷನ್ಸ್ಗೂ ಕೂಡ ಪರಿಣಾಮ ಬೀರುತ್ತೆ,
0: ಮನೋಭಾವನೆಗೂ ಪರಿಣಾಮ ಬೀರುತ್ತೆ.
1: ಓಕೆ, ಹಾಗಿದ್ರೆ ಇದ್ರ ಬಗ್ಗೆ ಜನ ಜಾಗೃತಿ ವಹಿಸ್ಬೇಕು ಅಂದ್ರೆ ಯಾವಾಗ್ಲೂ ರುಟೀನ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂಡು ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸುವಂತದ್ದು ಹೇಗೆ ಡಾಕ್ಟರ್?
0: ಒಂದು ಇಂಪಾರ್ಟೆಂಟ್ ಅಂದ್ರೆ ವ್ಯಾಯಾಮ, ದಿನನಿತ್ಯ ಎಕ್ಸಸೈಸ್ ಹೆಲ್ತ್ಗೆ ಒಳ್ಳೇದು, ಥೈರಾಯ್ಡ್ಗೂ ಒಳ್ಳೇದು. ನಿಯಮಿತ ಆರೋಗ್ಯ ತಪಾಸಣೆ, ಈಗ ನಾವು 35 ವಯಸ್ಸು ಮೇಲೋ ಅಥವಾ ಪ್ರೆಗ್ನೆಂಟ್ ವುಮೆನ್ ಅವರು ಥೈರಾಯ್ಡ್ ಚೆಕಪ್ ಮಾಡ್ಕೊಳ್ಳೋದು, ಅಥವಾ ಮೆನೋಪಾಸ್ ಆದ್ಮೇಲೆ ರೆಗ್ಯುಲರ್ ಆಗಿ ಥೈರಾಯ್ಡ್ ಚೆಕಪ್ ಮಾಡ್ಕೊಳ್ಳೋದು ಒಂದು ನಿಯಂತ್ರಣ, ಅದನ್ನ ಕಂಡುಹಿಡಿಯಕ್ ಒಂದು ಸಾಧನ. ಮೋಸ್ಟ್ ಇಂಪಾರ್ಟೆಂಟ್ ಈಗಿರೋದು ಅಂದ್ರೆ ಒತ್ತಡ ನಿಯಂತ್ರಣ, ಸ್ಟ್ರೆಸ್ ನಾವು ಹೇಳ್ತೀವಿ. ಇಷ್ಟು ನಾವು ಥೈರಾಯ್ಡ್ ಈಗ ನಮ್ಮ ತಾಯಿ ಅಥವಾ ನಮ್ಮ ಕಾಲದಲ್ಲಿ ಅಷ್ಟು ಥೈರಾಯ್ಡ್ ನಾವು ನೋಡಿಲ್ಲ, ಬಟ್ ಈಗ ತುಂಬಾ ನೋಡ್ತಾ ಇದ್ದೀವಿ ಥೈರಾಯ್ಡ್ ಎಲ್ಲ ನೋಡ್ತಾ ಇದ್ದೀವಿ. ಒಂದು ಸಾಮಾನ್ಯ ಕಾರಣ ಇದಕ್ಕೆ ನಾವು ಒತ್ತಡ ಅಂತ ಹೇಳ್ತೀವಿ, ಸ್ಟ್ರೆಸ್ ಅಂತ ಹೇಳ್ತೀವಿ. ಈ ಸ್ಟ್ರೆಸ್ ಸಾಮಾನ್ಯವಾಗಿ ಥೈರಾಯ್ಡ್ಗೆ ಪ್ರಿಡಿಸ್ಪೋಸ್ ಮಾಡ್ತದೆ, ಅದಕ್ಕೆ ಈ ಸ್ಟ್ರೆಸ್ ಕಂಟ್ರೋಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ಅಯೋಡಿನ್ ಇರುವ ಆಹಾರ ಸೇವನೆ, ಈಗ ಮುಂಚೆ ಎಲ್ಲ ನಮ್ಗೆ ಉಪ್ಪು ಅಯೋಡಿನ್ ಇಲ್ಲದೆ ಇರೋ ಕಲ್ಲು ಸಿಗ್ತಾ ಇತ್ತು, ನಾವು ಒಂದು 30 ವರ್ಷದ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಎಲ್ಲ ಉಪ್ಪಿನಲ್ಲೂ ಅಯೋಡಿನ್ ಇರುವೆ ಸಿಗ್ತದೆ, ಹೀಗಾಗಿ ಅದನ್ನ ಅಯೋಡಿನ್ ಇರೋ ಆಹಾರ ಸೇವನೆ ಸಾಮಾನ್ಯವಾಗಿ ಉಪ್ಪಲ್ಲೇ ಇದನ್ನ ಹಾಕಿ ಗವರ್ಮೆಂಟ್ ಕೊಡ್ತದೆ. ಸೊ ಅದು ಒಳ್ಳೇದು. ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಕೊಳ್ಳೋದು, ಎಕ್ಸಸೈಸ್ ಮಾಡೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು, ಆಮೇಲೆ ಥೈರಾಯ್ಡ್ ತೊಂದರೆ ಇದ್ರೆ ರೆಗ್ಯುಲರ್ ಆಗಿ ವೈದ್ಯರ ಹತ್ರ ಹೋಗ್ಬಿಟ್ಟು ಅದ್ರ ಪ್ರಕಾರ ಇಂಪಾರ್ಟೆಂಟ್.
1: ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಬಹಳ ಮಾಹಿತಿ ಕೊಟ್ರಿ ಥೈರಾಯ್ಡ್ ಕುರಿತ ಹಾಗೆ. ಧನ್ಯವಾದಗಳು ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ, ಮಾಹಿತಿ ಹಂಚಿಕೊಂಡಿದ್ದಕ್ಕೆ, ಜಾಗೃತಿ ಮೂಡಿಸಿದ್ದಕ್ಕೆ.
0: ಥ್ಯಾಂಕ್ ಯು ರಮ್ಯ ಅವರೇ.
1: ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸೇಂಟ್ ಜಾನ್ಸ್ ಆಸ್ಪತ್ರೆಯ ಪ್ರೊಫೆಸರ್ ಆದಂತ ಡಾಕ್ಟರ್ ವಾಗೀಶ್ ಅಯ್ಯರ್ ಅವರು ಥೈರಾಯ್ಡ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ವಿಶ್ವ ಥೈರಾಯ್ಡ್ ಜಾಗೃತಿಯ ದಿನದಂದು ಈ ಒಂದು ವಿಶೇಷವಾದಂತ ಮಾಹಿತಿ ನಿಮಗಾಗಿ ಪ್ರಸಾರವಾಗ್ತಾ ಇತ್ತು.

0: ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು ಕೂಡ ಸಮೀಪಿಸ್ತಾ ಇದೆ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನದ ಪ್ರಯುಕ್ತ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ ಮೂಡಿ ಬಂತು. ಕಾರ್ಯಕ್ರಮದಲ್ಲಿ ಮಾಹಿತಿ ಚೆನ್ನಾಗಿತ್ತು, ಹಾಡುಗಳು ಕೂಡ ಅಂತ ಹೇಳಿ ಕಿಶೋರ ಶಂಶೋಭರಣೆ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿವೇಕಾನಂದ ನಗರ ಧಾರವಾಡದಿಂದ ಶ್ರೀಕಾಂತ್ ಗೋಡ್ಕಿಂಡಿ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಹಾಗೆ ಆನಂದ್ ಗಜೇಂದ್ರಗಢದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ.

0: ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಕಳೆದ ಹನ್ನೊಂದು ದಿನಗಳಲ್ಲಿ ಇಂಧನ ದರವನ್ನು ಪ್ರತಿ ಲೀಟರ್ಗೆ 7.52 ರೂಪಾಯಿಯಷ್ಟು ಹೆಚ್ಚಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110 ಗಡಿ ದಾಟಿದೆ. ಇದು ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟವಾಗಿದ್ದು, ಜನಸಾಮಾನ್ಯರು, ರೈತರು ಹಾಗೂ ಗೃಹಿಣಿಯರ ದೈನಂದಿನ ಜೀವನಕ್ಕೆ ತೀವ್ರ ಹೊಡೆತ ನೀಡಿದೆ ಎಂದು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಈ ದುಬಾರಿ ನೀತಿಯಿಂದಾಗಿ ಕೇವಲ ಇಂಧನ ಮಾತ್ರವಲ್ಲದೆ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಸಿಲಿಂಡರ್ ಹಾಗೂ ಸಿಎನ್ಜಿ ಬೆಲೆಗಳು ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಇಂಧನ ತೆರಿಗೆಯಿಂದ 43 ಲಕ್ಷ ಕೋಟಿ ರೂಪಾಯಿ ಹಾಗೂ ಆರ್ಬಿಐ ನಿಧಿಯಿಂದ 14 ಲಕ್ಷ ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 57 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂದು ನಾಯಕರು ದೂರಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳು ಕುಸಿದಿದ್ದರೂ ದೇಶದಲ್ಲಿ ಅಬಕಾರಿ ಸುಂಕವನ್ನು ಪದೇ ಪದೇ ಹೆಚ್ಚಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿರುವ ರಾಜ್ಯ ಸರ್ಕಾರ ತಕ್ಷಣವೇ ಈ ಇಂಧನ ಹೊರೆಯನ್ನು ನಿಲ್ಲಿಸಿ ಬೆಲೆಗಳನ್ನು ಕಡಿತಗೊಳಿಸಬೇಕೆಂದು ಆಗ್ರಹಿಸಿದೆ. ಆರೋಗ್ಯವಂತ ಜನರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಅತ್ಯಾಧುನಿಕ ಕೇಂದ್ರ ದೇಶದಲ್ಲೇ ಮೊದಲನೆಯದಾಗಿದ್ದು, ಬೇರೆ ರಾಜ್ಯಗಳಲ್ಲಿ ನೀಡಲು ಸಾಧ್ಯವಾಗದ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಕರ್ನಾಟಕದಲ್ಲಿ ಜನತೆಗೆ ದೊರಕಿಸಿಕೊಡುವ ಧ್ಯೇಯದೊಂದಿಗೆ ಈ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೊದಲು. ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಕೆಎಸ್ಐಐಡಿಸಿ ಪರವಾಗಿ ಬಿಐಎಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಹರಿ ಕೆ ಮರಾರ್ ಅವರು ಚೆಕ್ ಹಸ್ತಾಂತರಿಸಿದರು. ಬೃಹತ್ ಮತ್ತು ಮಧ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಹಾಗೂ ಕೆಎಸ್ಐಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಉಪಸ್ಥಿತರಿದ್ದರು. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ತಾಂತ್ರಿಕ ಲೋಪದಿಂದಾಗಿ ಸರ್ಕಾರಿ ಆಸ್ಪತ್ರೆ, ಶಾಲೆ, ಅಂಗನವಾಡಿ ಹಾಗೂ ಸಾರ್ವಜನಿಕರ ಪಟ್ಟ ಭೂಮಿಗಳು ಅರಣ್ಯ ವ್ಯಾಪ್ತಿಗೆ ಸೇರಿ ಬಡಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಕೊನೆಯ ಅವಕಾಶ ಸಿಕ್ಕಿದ್ದು, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವ ಮುಂಚೂಣಿ ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಆನೆ ಕಾರ್ಯಪಡೆ, ಕಳ್ಳಬೇಟೆ ನಿಗ್ರಹ ಪಡೆ ಸೇರಿದಂತೆ ಮುಂಚೂಣಿ ಸಿಬ್ಬಂದಿಗೆ ವಸತಿ ಗೃಹ, ಅಪಾಯ ಭತ್ಯೆ ಹಾಗೂ ಆಧುನಿಕ ಸುರಕ್ಷತಾ ಸಲಕರಣೆಗಳನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಚಿವರು ಅರಣ್ಯ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ನಡೆಯಿತು. ಮೃತರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಇದೊಂದು ದುರಂತ ಘಟನೆಯಾಗಿದೆ ಎಂದು ಶೋಕ ವ್ಯಕ್ತಪಡಿಸಿದರು. ಏಪ್ರಿಲ್ ಮೇ ತಿಂಗಳಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದು ಸಾಮಾನ್ಯ, ಆದರೆ ಈ ದುರ್ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ತನಿಖೆ ನಡೆಸಲು ಸೂಚಿಸಲಾಗಿದ್ದು ಮೃತರ

ಕುಟುಂಬಸ್ಥರ ನೆರವಿಗೆ ಸರ್ಕಾರ ಬದ್ಧವಾಗಿದೆ. ರಕ್ಷಿಸಲ್ಪಟ್ಟವರ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದರ ಜೊತೆಗೆ ಮೃತರ ಮಕ್ಕಳಿಗೆ ಶಿಕ್ಷಣದ ನೆರವು ನೀಡಲು ಸಿದ್ಧವಿರುವುದಾಗಿ ತಿಳಿಸಿದರು. ಈ ಘಟನೆ ಕುರಿತು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದರು ಹಾಗೂ ಮೃತರ ವಾರಸುದಾರರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಕಿರುಚಿತ್ರಗಳ ನಿರ್ಮಾಣ, ಅಭಿನಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಪ್ರಾಯೋಗಿಕ ತರಬೇತಿ ಕುರಿತು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಜೂನ್ 1ರಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಂಗಭೂಮಿ ಮತ್ತು ಕಿರುಚಿತ್ರ ನಿರ್ಮಾಣದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ಪರಿಚಯ ಪತ್ರ ಹಾಗೂ ರಂಗಭೂಮಿ ಹಿನ್ನೆಲೆಯ ಅನುಭವದ ವಿವರಗಳನ್ನು ಇದೇ 30ರ ಒಳಗಾಗಿ ವಿಶ್ವವಿದ್ಯಾಲಯದ ನಾಟಕ ವಿಭಾಗದ ಮುಖ್ಯಸ್ಥರಿಗೆ ಸಲ್ಲಿಸಬಹುದಾಗಿದೆ. ನಗರ ನಿವಾಸಿ ಕೇಂದ್ರಿತ ಆಧಾರ್ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆಂಗಳೂರು ಪ್ರಾದೇಶಿಕ ಕಚೇರಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿರಿಸಿದ್ದು ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರವನ್ನು ಕಾರ್ಯಾರಂಭಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ತಿಳಿಸಿದೆ. ವಿಜಯಪುರ ಆಧಾರ್ ಸೇವಾ ಕೇಂದ್ರಗಳ ಪೈಕಿ ಇದು ಬಿ ಮಾದರಿ ಕೇಂದ್ರವಾಗಿದ್ದು ನಿವಾಸಿಗಳಿಗೆ ತಡೆರಹಿತ ಆಧಾರ್ ಸಂಬಂಧಿತ ಸೇವೆ ಒದಗಿಸಲು ಕಾರ್ಯಾಚರಣಾ ಕಿಟ್ಗಳನ್ನು ಈ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ಈ ಆಧಾರ್ ಸೇವಾ ಕೇಂದ್ರವು ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಮತ್ತು ಕುಂದುಕೊರತೆ ನಿವಾರಣಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ಕೇಂದ್ರವು ವಾರದ ಎಲ್ಲ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯ 5ರಿಂದ 17 ವರ್ಷದ ಒಟ್ಟು 68,000 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸೌಲಭ್ಯವನ್ನು ಸೆಪ್ಟೆಂಬರ್ 30ರವರೆಗೆ ನೀಡಲು ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana2026 ಲಿಂಕ್ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಜೂನ್ 1ನೇ ತಾರೀಖಿನಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಳ ವೈದ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
0: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಸ್ವಾತಿ ಅವರೇ, ಬೇಕರಿಯಲ್ಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
3: ಹೌದು.

ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಸಮಯ 2:45 ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಾಟಕ ರಂಗಭೂಮಿ ಕಲಾವಿದರಾದ ಹಾಗೂ ನಿರೂಪಕರಾದ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಬಣ್ಣ ಆಶಿಹಾಳ್.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಮೊದಲನೆಯ ಭಾಗ ಇದೀಗ. ಇವರೊಂದಿಗೆ ಜಾಂಬಣ್ಣ ಆಶಿಹಾಳ್.
2: ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಜಿಪಿ ರಾಮಣ್ಣ ಸರ್. ಸರ್ ನಮಸ್ಕಾರ.
3: ನಮಸ್ಕಾರ. ನಮಸ್ಕಾರ.
2: ಈಗ ತಾವು ಅನೇಕ ಕ್ಷೇತ್ರಗಳಲ್ಲಿ ತುಂಬಾ ಉತ್ತಮವಾದಂಥ ಕೆಲಸ ಮಾಡಿದ್ದೀರಿ. ವಿಶೇಷವಾಗಿ ರಂಗಭೂಮಿಯಲ್ಲಿದ್ದೀರಿ, ನಟ ನಿರ್ದೇಶನ ಮಾಡಿದ್ದೀರಿ, ಕಾರ್ಯಕ್ರಮ ನಿರೂಪಣೆ ಮಾಡ್ತೀರಿ, ಅದೇ ರೀತಿ ಕ್ವಿಜ್ಗಳನ್ನು ಕೂಡ ನಡೆಸ್ತೀರಿ, ಮತ್ತೆ ವಿಶೇಷವಾಗಿ ಕಂಠದಾನ ಕಲಾವಿದರು ಹೌದು, ಮತ್ತು ಆಕಾಶವಾಣಿಯ ಬಿ ಹೈಗ್ರೇಡ್ ಕಲಾವಿದರು, ಮತ್ತು ದೂರದರ್ಶನಕ್ಕೂ ಕೂಡ ತಾವು ಒಬ್ಬ ಕಲಾವಿದರು. ಅನೇಕ ಚಟುವಟಿಕೆಗಳನ್ನು ಮಾಡಿದವರು ಆಕಾಶವಾಣಿಯನ್ನ ತಮ್ಮದೇ ಆದಂಥ ಒಂದು ವಿಭಿನ್ನ ದೃಷ್ಟಿಯಿಂದ ನೋಡ್ತಾರೆ. ತಾವು ಆಕಾಶವಾಣಿಯನ್ನ ಗಮನಿಸ್ತಾ ಇದ್ದೀರಿ, ಮತ್ತು ಆಕಾಶವಾಣಿಗೆ

0: ಕಾರ್ಯಕ್ರಮ ಪ್ರೆಸೆಂಟ್ ಮಾಡೋರು ಹೇಗೆ ಕಾರ್ಯಕ್ರಮಗಳನ್ನು ತಲುಪಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಿಮ್ಮಲ್ಲಿದೆ ಸರ್.
1: ಖಂಡಿತ ಖಂಡಿತ
0: ಸರ್. ನಮಗೆ ಮೊದಲಿಗೆ ತಮ್ಮಿಂದನೇ ಗೊತ್ತಾಗಲಿ ಆಕಾಶವಾಣಿಗೆ ಯಾವ ರೀತಿ ಧ್ವನಿ ಬೇಕು ಅಂತನ್ನೋದು. ನೀವು ನಮ್ಮ ಉದ್ಘೋಷಕರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಅವರ ಧ್ವನಿಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ತಾವು ಜ್ಯೂರಿ ಮೆಂಬರ್ ಆಗಿ ಆಯ್ಕೆ ಸಮಿತಿಯಲ್ಲಿ ತಾವು ಇರ್ತೀರಿ
1: ಸರ್. ಹೇಳಿ ಕೇಳಿ ಆಕಾಶವಾಣಿ ಎನ್ನುವಂಥದ್ದು ಧ್ವನಿ ಮಾಧ್ಯಮ. ಅವತ್ತಿದ್ದದ್ದು ಆಕಾಶವಾಣಿ ಮಾಧ್ಯಮ ಮಾತ್ರ. ನಮಗೆ ಒಂದು ಭಾಷೆ ಇರಬೇಕು, ಸಶಕ್ತವಾದಂತಹ ಧ್ವನಿ ಬೇಕು ಆಕಾಶವಾಣಿಯಲ್ಲಿ ಕೆಲಸ ಮಾಡುವಂತಹ ಮತ್ತೆ ಕಾರ್ಯಕ್ರಮಗಳನ್ನು ಕೇಳುಗನಿಗೆ ತಲುಪಿಸುವಂಥ ಒಬ್ಬ ನಿರೂಪಕ ಏನಿರ್ತಾನೆ ಆಕಾಶವಾಣಿಯಲ್ಲಿ, ಅವನಿಗೆ ಧ್ವನಿ ಶಕ್ತಿ ಬೇಕು. ಧ್ವನಿಯ ಕಾಕುಗಳು ಅಂತ ನಾವು ಹೇಳ್ತೀವಿ ಅದನ್ನ, ಇಂಟೊನೇಷನ್ಸು ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಆ ಧ್ವನಿಯನ್ನು ಕೇಳಿದಾಗ್ಲೇ ಇನ್ನೊಂದ್ಸಾರಿ ಕೇಳಬೇಕು ನಾನು. ಸೊ ಅದು ಆಕಾಶವಾಣಿಯ ಪ್ರಸ್ತುತತೆ.
0: ಹಾಗೆ ಅಂತಹ ಧ್ವನಿಗಳೇ ನಮಗೆ ಬೇಕು ಅಂತಂದಾಗ ಅವರನ್ನು ಆಯ್ಕೆ ಮಾಡುವಾಗ ನೀವು ಏನು ಗಮನಿಸಿದ್ದೀರಿ ಸರ್? ಮತ್ತೆ ಅವರು ಕೆಲವು ಸಲ ಪಾಸ್ ಆಗಿರಲ್ಲ, ನಮ್ಮ ಆಕಾಶವಾಣಿಗೆ ಸೂಕ್ತವಾದಂತಹ ಧ್ವನಿ ಅಲ್ಲ ಅಂತ ಹೇಳಿ ನಾವು ಅವರನ್ನ ತಿರಸ್ಕಾರ ಮಾಡಿರ್ತೀವಿ. ಅವ್ರು ಬೇರೆ ಬೇರೆ ದೃಷ್ಟಿಯಿಂದ ತುಂಬಾ ಬುದ್ಧಿವಂತರು ಇರಬಹುದು, ಮತ್ತೆ ಬರವಣಿಗೆಯಲ್ಲಿ ಚೆನ್ನಾಗಿರಬಹುದು, ಅದು ಏನೋ ಇರಬಹುದು,
1: ಅಲ್ಲ ಬೇರೆ ಬೇರೆ ಇರುತ್ತೆ.
0: ಆದ್ರೆ ನಮಗೆ ಏನ್ ಬೇಕು, ಧ್ವನಿ ಬಹಳ ಮುಖ್ಯ, ಮತ್ತು ಜೊತೆ ಜೊತೆಗೆ ಜ್ಞಾನ ಕೂಡ ಇರಬೇಕಾಗುತ್ತೆ.
1: ಜ್ಞಾನ ಇರಬೇಕು, ಭಾಷೆ ಇರಬೇಕು, ವಿದ್ಯಾರ್ಹತೆ ಇರುತ್ತೆ. ಆದರೆ ಬೇರೆ ಬೇರೆ ಜ್ಞಾನ ಶಾಖೆಗಳಿದೆಯಲ್ಲ, ಹೋಗ್ಲಿ, ಒಂದು ವೃತ್ತಪತ್ರಿಕೆಗಳು ನೋಡಿರಲ್ಲ, ದಿನಪತ್ರಿಕೆಗಳನ್ನು ಓದಿರಲ್ಲ, ಮಾಸಪತ್ರಿಕೆಗಳನ್ನು ಓದಲ್ಲ ನಾವು, ಆ ಅಭ್ಯಾಸ ಇಲ್ಲ ನಮಗೆ. 100% ಓದೋದೊಂದು ಜ್ಞಾನ ಇತ್ತು ನಮಗೆ ಅಂದರೆ ನಾವು ಹೊರ ಹಾಕಕ್ಕೆ ಸಾಧ್ಯ ಆಗೋದು ಕೇವಲ 10% ಮಾತ್ರ. ಸೊ ಅದನ್ನು ಹೆಚ್ಚಿನ ಜನ ಅರಿತುಕೊಂಡಿರಲ್ಲ.
0: ಹೌದೌದು, ಹೇಳೋದನ್ನ ಹೇಳಕ್ ಆಗ್ತಿರಂಗಿಲ್ಲ.
1: ಹೌದು,
0: ಆವಾಗ ಪರಿಣಾಮಕಾರಿಯಾಗಿ ಸಂವಹನ ಕಲೆಯಲ್ಲಿ ಅವರು ಸೋತರು ಅಂತ
1: ಹೇಳಲಿಕ್ಕೆ ಆಗೋದೇ ಇಲ್ಲ. ಒಂದು ಸಂವಹನ ಕಲೆ ಅನ್ನುವಂಥದ್ದು ಬಹಳ ಮುಖ್ಯ.
0: ಸರ್, ತಾವು ಈಗ ಆಕಾಶವಾಣಿ ಜೊತೆಗಿನ ಒಂದು ನಂಟು ನಿಮ್ದು, ಒಂದು ನಿರೂಪಣಾ ಕ್ಷೇತ್ರದಲ್ಲಿ ಕೂಡ ಇದ್ದೀರಿ, ಮತ್ತು ದೂರದರ್ಶನಕ್ಕೂ ಕೂಡ ಹೋಗ್ತೀರಿ, ನಮ್ಮ ಆಕಾಶವಾಣಿಗೆ ನಾಟಕ ವಿಭಾಗದಲ್ಲಿ ಕೂಡ ತಾವು ಕಲಾವಿದರಾಗಿದ್ದೀರಿ.
1: ಹೌದು ಸರ್.
0: ಹೇಗೆ ಶುರು ಆಯ್ತು ಸರ್ ನಿಮ್ಮ ಸಂಬಂಧ?
1: ಸರ್, ನಾನು 88ರಲ್ಲಿ ನಾನು ಇಲ್ಲಿ ಆಡಿಷನ್ ಮೂಲಕ ಒಳಗಡೆ ಬಂದವನು. ಅದಕ್ಕೆ ಮೊದಲು ಈ ಕಾರ್ಮಿಕರ ಕಾರ್ಯಕ್ರಮ ಇದೆಯಲ್ವಾ, ಆ ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ದೆ ನಾನು. ಒಂದ್ಸರಿ ಹೀಗೆ ಬಂದೆ, ಈ ಕಗ್ರಾಸ ಗ್ರಹಣ ಅಂತೇಳಿ ಒಂದು ನಾಟಕ, ಮಣಿಗನಹಳ್ಳಿ ಸತ್ಯ ಅಂತೇಳಿ, ಅದರ ನಿರ್ದೇಶನ ಮಾಡಿ ಕಾರ್ಮಿಕರ ವಿಭಾಗದಿಂದ ಇಲ್ಲಿಗೆ ಬಂದಿದ್ವಿ ನಾವು. ಆ ನಾಟಕ ಮಾಡುವಾಗ ನನಗೊಂದು ಪಾತ್ರ ಕೊಟ್ಟಿದ್ರು ಅವರು ಕಗ್ರಾಸ ಗ್ರಹಣದಲ್ಲಿ. ಇನ್ನೊಂದು ಪಾತ್ರ ಇನ್ನೊಬ್ಬರು ಮಾಡ್ತಾ ಇದ್ರು, ಒಂದು ಅಲ್ಲಿ ಒಬ್ಬ ಕಾರ್ಮಿಕ ಮುಖಂಡ, ಇನ್ನೊಬ್ಬ ಮ್ಯಾನೇಜಿಂಗ್ ಡೈರೆಕ್ಟರು. ಶೇಷಪ್ರಭಾ ಅವತ್ತಿನ ರೆಕಾರ್ಡಿಂಗ್ ವಹಿಸ್ಕೊಂಡಿದ್ರು. ಅವರು ಎಲ್ಲ ಒಂದ್ಸಾರಿ ರಿಹರ್ಸಲ್ ಮಾಡಿ ಅಂದರು. ನಾವು ರಿಹರ್ಸಲ್ ಮಾಡ್ತಾ ಇದ್ವಿ. ಕೊನೆಗೆ ಅವರು ಒಂದು ತೀರ್ಮಾನಕ್ಕೆ ಬಂದರು, ನೋಡಿ ಈ ಪಾತ್ರ ಇವ್ರು ಮಾಡಲಿ, ಈ ಪಾತ್ರನ ಇವ್ರು ಮಾಡಲಿ ಅಂತ. ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪಾತ್ರನ ರಾಮಣ್ಣ ಅವರು ಮಾಡಲಿ, ಕಾರ್ಮಿಕ ಮುಖಂಡನ ಪಾತ್ರನ ನಾಗೇಂದ್ರ ರಾವ್ ಅಂತ ಹೇಳಿ ಅವರು ಆ ಪಾತ್ರ ಮಾಡಲಿ ಅಂಥೇಳಿ ಆ ಪಾತ್ರನ ಎಕ್ಸ್ಚೇಂಜ್ ಮಾಡಿದ್ರು. ಅಲ್ಲಿ ಅವರು ಮಣಿಗನಹಳ್ಳಿ ಸತ್ಯ ನಿರ್ದೇಶಕರಿದ್ರಲ್ಲ, ಅವರು ಸ್ವಲ್ಪ ಮುಖಮುಖ ನೋಡಿದ್ರು, ಆಮೇಲೆ ಆಯ್ತು ಮೇಡಮ್ ಅಂದ್ರು ಅವರು. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಅಂದ್ರೆ, ಸತ್ಯ ಅವರೇ, ಈ ಧ್ವನಿ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಇರಬೇಕು, ಆ ಧ್ವನಿ ರಾಮಣ್ಣ ಅವರಿಗೆ ಅಲ್ಲಿ ಅಂಥೇಳಿ ಅವರು ಮಾಡಿದ್ರು. ರೆಕಾರ್ಡಿಂಗ್ ಆಯ್ತು. ರೆಕಾರ್ಡಿಂಗ್ ಮುಗಿದ್ಮೇಲೆ ರಾಮಣ್ಣ ಬನ್ನಿ ಅಂಥೇಳಿ ಶೇಷಪ್ರಭಾ ಅವರು ಒಳಗಡೆ ಕರ್ಕೊಂಡು ಹೋದ್ರು. ನಮ್ಮ ಆಡಳಿತ ವಿಭಾಗ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಒಂದು ಫಾರಂ ಕೊಟ್ಟರು, ಆಡಿಷನ್ ಫಾರಮ್. ಫಾರಂ ಕೊಟ್ಟು, ರಾಮಣ್ಣ ಇದನ್ನು ತುಂಬಿ ಕೊಡಿ ಅಂಥೇಳಿ, ಅದಕ್ಕೇನೋ ಒಂದು ಮನಿ ಆರ್ಡ್ರು ಅದೆಲ್ಲ ಮಾಡಬೇಕಾಗಿತ್ತು.
0: ಸರಿ ಸರಿ,
1: ಎಲ್ಲ ಮಾಡಿ ನನಗೆ ಕಳಿಸಿ ಅಂಥೇಳಿ ಇದು ಮಾಡಿದ್ರು. 88ರಲ್ಲಿ ಸೆಪ್ಟೆಂಬರ್ ತಿಂಗಳು ಒಂದು ಆಡಿಷನ್ ಬಂತು ನನಗೆ. ಆಡಿಷನ್ ಮೂಲಕ ಆಯ್ಕೆಯಾಗಿ ಅವತ್ತು ಬಂದೆ ನಾನು.
0: ಬಹಳ ವಿಶೇಷ ಅಂತ ಅನ್ಬೇಕು. ಸಾಮಾನ್ಯವಾಗಿ ಆಡಿಷನ್ಗೆ ಇಂತಿಷ್ಟು ಜನ ಅರ್ಜಿ ಹಾಕಿರ್ತಾರೆ, ಅದಕ್ಕೊಂದು ದೊಡ್ಡ ಪ್ರೋಸೆಸ್ ಇರುತ್ತೆ. ಆದ್ರೆ ನೀವು ಮೊದಲಿಗೆ ಆಕಾಶವಾಣಿಗೆ ಆಲ್ರೆಡಿ ಬಂದು ಒಂದು ಪಾತ್ರವನ್ನು ಮಾಡಿದ್ರಿ ನೀವು.
1: ಹೌದೌದು. ಅಲ್ಲ, ನಾನು ಬೇರೆ ಬೇರೆ ನಾಟಕಗಳನ್ನು ನಾನು HL ಲಲಿತ ಕಲಾ ಸಂಘದ ಮೂಲಕನೂ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಮಾಡಿದ್ದೆ ನಾನು.
0: ಸರ್, ಈಗ ಆವಾಗ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿಗಳು, ನಿರ್ದೇಶಕರು, ಅವ್ರು ಏನಂದ್ರೆ, ಸಾಮಾನ್ಯವಾಗಿ ಯಾರ್ಯಾರು ಎಲ್ಲೆಲ್ಲಿ ಎಂತೆಂಥ ಧ್ವನಿಗಳು ಸಿಗ್ತದೆ ಅಂತನ್ನೋದನ್ನ ಅವ್ರು ಮೊದಲೇ ಗುರುಸ್ಕೊಂಡ್ಬಿಟ್ಟಿರ್ತಿದ್ರು. ಅವ್ರನ್ನ ನೀವು ಈ ಇದಕ್ಕೆ ನೀವು ಸಂಗೀತ ಚೆನ್ನಾಗಿತ್ತು ಅದನ್ನ ಅಪ್ಲೈ ಮಾಡಿ ಅಂತ ಹೇಳ್ತಿದ್ರು. ನಾಟಕ ಅಂದ್ರೆ ನಿಮ್ ಧ್ವನಿ ಚೆನ್ನಾಗಿದೆ, ನೀವು ನಾಟಕ ವಿಭಾಗಕ್ಕೆ ಹಿಂಗ ಆಡಿಷನ್ ಹಿಂಗ್ ಕರ್ಕೊಂಡ್ ಬರ್ತಿದ್ರು. ಅಂದ್ರೆ
1: ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ಆಗ್ತಾ ಇತ್ತು. ಬಹಳ ಸ್ಪಷ್ಟವಾಗಿ ಗುರುತಿಸೋರು, ಅಲ್ಲಿ ಯಾವುದೇ ಒಂದು ಏನೋ ಇದಿರ್ತಿರ್ಲಿಲ್ಲ.
0: ಸರ್, ಅನೇಕ ರೇಡಿಯೋ ನಾಟಕಗಳಲ್ಲಿ ತಾವು ಭಾಗವಹಿಸಿದ್ದೀರಿ, ಮತ್ತು ಕೆಲವೊಂದು ಸವಾಲಿನ ಧ್ವನಿಗಳು ಅಲ್ಲಿ ಬೇಕಾಗಿರ್ತದೆ. ಈಗ ಸದ್ಯಕ್ಕೆ ಕೊಟ್ಟಂಗೆ, ಉದಾಹರಣೆ ಕೊಟ್ಟಂಗೆ,

0: ಎಂತೆಂಥ ಪಾತ್ರಗಳು ನಿಮಗೆ ಖುಷಿ ಕೊಟ್ಟಿದ್ದಾವೆ, ಏನಾರ ನೆನಪು ಮಾಡುವಂಥದ್ದು ಇದೆಯಾ ಸರ್?
1: ಸರ್ ಇದೆ, ಬೇಕಾದಷ್ಟು ಇದೆ. ಆ ಥರದ್ದು ನೆನೆಸ್ಕೊಳ್ಳೋಕೆ ಹೋದ್ರೆ ನಾನು ಎಚ್ ಎಂ ನಾಯಕನ ಪಾತ್ರ, ಆಕಾಶವಾಣಿ ನಿರ್ಧಾರ ಮಾಡಿರುತ್ತೆ ಈ ಧ್ವನಿಗೆ ಈ ಪಾತ್ರ, ಈ ಧ್ವನಿಗೆ ಈ ಪಾತ್ರ ಅಂಥೇಳಿ ಒಂದು ಸ್ಕ್ರಿಪ್ಟು ತಗೊಂಡಾಗ್ಲೇ ಆಕಾಶವಾಣಿ ನಿರ್ಧಾರ ಮಾಡಿರುತ್ತೆ. ನಾನು ಇನ್ನೊಂದು ಪಾತ್ರಕ್ಕೆ ಆಯ್ಕೆ ಆಗಿದ್ದೆ. ಆಮೇಲೆ ಆ ಧ್ವನಿ ಮತ್ತು ಪ್ರೆಸೆಂಟೇಷನ್ ಎಲ್ಲ ನೋಡಿದ ಮೇಲೆ ರಾಮಣ್ಣ ನೀವು ಎಚ್ ಎಂ ನಾಯಕನ ಪಾತ್ರ ಮಾಡಿ ಅಂಥೇಳಿ ಹೇಳಿದ್ರು. ಹಾಗೆಯೇ ಇನ್ನೊಂದು ಸಾರಿ ಯಾಜ್ಞವಲ್ಕ್ಯ ಅನ್ನುವಂಥ ನಾಟಕದಲ್ಲೂ ಕೂಡ ನನಗೆ ಇನ್ನೊಂದು ಪಾತ್ರ ಸಿಕ್ಕಿತ್ತು. ಅಲ್ಲೂ ಕೂಡ ರಾಮಣ್ಣ ನೀವು ಯಾಜ್ಞವಲ್ಕ್ಯನ್ನೇ ಮಾಡಿ ಅನ್ನುವಂಥದ್ದು ಬಂತು. ಹಾಗೇನೆ ಇನ್ನೊಂದು ಪೊಲೀಸ್ ಇನ್ಸ್ಪೆಕ್ಟರು ಪಾತ್ರ ಮಾಡಿದಾಗ ನನಗೆ ಇನ್ನೊಂದು ಯಾವುದೋ ಪಾತ್ರ ಸಿಕ್ಕಿದ್ರು ಕೂಡ ಇಲ್ಲಿನ ನಿರ್ದೇಶಕರು ಅವ್ರು ಹೇಳಿದ್ರು, ಇಲ್ಲ ನೀವು ಇನ್ಸ್ಪೆಕ್ಟರ್ ಪಾತ್ರ ಮಾಡಿ.
0: ಅದೇ ಈ ರೀತಿ ಅಂದರೆ ಒಂದು ಧ್ವನಿ, ಒಂದು ಕಂಠ, ಕಂಚಿನ ಕಂಠ ಇದ್ದಂತಂದರೆ ಆ ಪಾತ್ರಕ್ಕೆ ಅನುಗುಣವಾಗಿ ಅದು ಹೊಂದಿಕೆ ಆಗತ್ತಂತೇಳಿ ನಿರ್ಧಾರ ಮಾಡ್ತಾರೆ. ಮತ್ತೆ ಅದು ಇಂತಿಷ್ಟು ದಿನ ಆದಮೇಲೆ ರಾಮಣ್ಣ ಅವರು ಈ ಎಲ್ಲ ಪಾತ್ರಗಳಿಗೆ ಅವರು
1: ಈ ಪಾತ್ರ
0: ನಾಟಕ ಕಲಾವಿದರು ಅಂತಂತೇಳಿ ಅಂದಾಗ ಯಾವುದೇ ಪಾತ್ರ ಕೂಡ ಮಾಡ್ತೀರಿ ಸರ್? ಈಗ ಈ ರಂಗಭೂಮಿಗೂ ಕೂಡ ತಮ್ಮ ನಂಟಿದೆ, ನಟರಾಗಿ ತಾವು ಅಲ್ಲಿ ಕೂಡ ಕೆಲಸ ಮಾಡಿದಿರಿ. ಹೇಗೆ ಹೇಗೆ ಶುರು ಆಯಿತು ಇದು?
1: ಸರ್ ನಾನು 1976 ರಂಗಭೂಮಿಯನ್ನು ತುಳಿದಂಥವ್ರು. ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ನಿಮ್ಗೆ ಗೊತ್ತಿದೆ ಪೌರಾಣಿಕ ನಾಟಕಗಳಿಗೆ ವಿಶೇಷವಾದಂಥ ಮಾನ್ಯತೆ ಕೊಡ್ತಾರೆ, ಪ್ರಾಶಸ್ತ್ಯ ಕೊಡ್ತಾರೆ. ಪ್ರತಿ ವರ್ಷ ಒಂದಲ್ಲ ಒಂದು ಸಂದರ್ಭಕ್ಕೆ ಒಂದು ನಾಟಕನ ಮಾಡುವಂಥ ಒಂದು ಅಭ್ಯಾಸ ಇದೆ. ಹಾಗೆಯೇ ನಮ್ಮಲ್ಲಿ ಒಂದು ರಾಜ ವಿಕ್ರಮ ಅಂಥೇಳಿ ನೀವು ಕೇಳಿರಬೇಕು, ರಾಜ ವಿಕ್ರಮ ಅಂಥೇಳಿ ಒಂದು ನಾಟಕ. ಅಲ್ಲಿ ಏನಾಯಿತು ಅಂದರೆ ನಾನು ನಾಟಕ ರಿಹರ್ಸಲ್, ನಮ್ಮ ತಂದೆ ಭಾಳ ಒಳ್ಳೆ ಹಾರ್ಮೋನಿಯಂ ಮಾಸ್ಟರ್, ಹಾರ್ಮೋನಿಯಂ ಜೊತೆಗೆ ಹಾಡೋರು. ನನಗೆ ಅದೇನೋ SLC ನಾನು 9ನೇ ಕ್ಲಾಸು 10ನೇ ಕ್ಲಾಸು ಓದ್ತಾ ಇದ್ದೆ. ಒಂದು ಸಾರಿ ಏನಾಯಿತು, ನಾಟಕ ನಾನು ರಿಹರ್ಸಲ್ಗೆ ಹೋಗುವೆ, ರಾತ್ರಿ 8 ಗಂಟೆ 7 ಗಂಟೆಗೆ ಶುರು ಆದರೆ 10 ಗಂಟೆವರೆಗೂ ನಡೆಯೋದು. ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ನಾನು ರಿಹರ್ಸಲ್ ಹೋಗಿ ಕೂತ್ಕೊಳ್ಳುವೆ. ಆದಿಮೂರ್ತಿ ಅಂತ ಒಂದು ಪಾತ್ರ, ತುಂಬಾ ಚೆನ್ನಾಗಿ ಮಾಡೋರು ಅವರು, ಒಳ್ಳೆ ನಮ್ಮ ನರಸಿಂಹರಾಜು ಮಾಡಿದಂಗೆ ಅವ್ರು ನೆನಪಿಸೋರವರು,
0: ಪಾತ್ರಗಳು
1: ಹಾಸ್ಯ ಪಟ್ಟು ಒಳ್ಳೆ ಹಾಸ್ಯಗಾರ. ಅವ್ರಿಗೂ ಮತ್ತೆ ಆಡಳಿತ ಮಂಡಳಿಗೂ ಅದೇನೋ ಒಂದು ನಾಟಕದ ಕೊನೆ ದಿನಗಳಲ್ಲಿ ನಾಟಕ ಪ್ರದರ್ಶನ ಇನ್ನೇನೋ ಒಂದು ವಾರ ಇದೆ ಅನ್ನೋವಾಗ ಅವ್ರಿಗೂ ಅವ್ರಿಗೇನೋ ಸ್ವಲ್ಪ ತಿಕ್ಕಾಟ ಬಂತು. ಆದಿಮೂರ್ತಿ ಪಾತ್ರ ಏನ್ ಮಾಡೋದು ತೋಚ್ತಾ ಇರ್ಲಿಲ್ಲ. ಮೇಷ್ಟ್ರು, ನಾಟಕದ ಮೇಷ್ಟ್ರು ವೀರಭದ್ರಾಚಾರ ಅಂತೇಳಿ, ಅವ್ರು ಏನ್ ಮಾಡಿದ್ರು, ರಮಣ ಏಯ್ ಬರ ಇಲ್ಲಿ ನಿಂತ್ಕೊಳ, ಆ ಪಾತ್ರಗೆ ಸ್ವಲ್ಪ ಕ್ಲೂ ಕೊಡೋ ಅಂದ್ರು. ಇನ್ಯಾರನ್ನ ಕೈಲೂ ಮಾಡ್ಸೋಣ ಅಂತ ಅನ್ಕೊಂಡಿದ್ರು. ಕೊನೆಗೆ ಏನಾಯ್ತು, ಲೇ ನೀನೆ ಚೆನ್ನಾಗಿ ಮಾಡ್ತೀಯಲ್ಲ ಅವನಿಗಿಂತ ಮಾಡೋ ಅಂದ್ರು. ಹಾಗಾಗಿ 76 ಇನ್ನು SLC ಓದ್ತಾ ಇದ್ದೆ ನಾನು. ಆ ಟೈಮಲ್ಲಿ ನಾನು ಆದಿಮೂರ್ತಿ ಪಾತ್ರದಿಂದ ಒಳಗಡೆ ಬಂದೆ. ಬೇರೆ ಬೇರೆ ನಾಟಕ ತಂಡಗಳವರು ನಾನು ಕರೆಯೋರು, ಹೋಗಿ ಪಾತ್ರಗಳನ್ನು ಮಾಡ್ತಾ ಇದ್ದೆ. 1995 ರಂಗಭೂಮಿಯಲ್ಲಿ ಸಿಕ್ಕಾಪಟ್ಟೆ ಇದ್ದೆ ಸರ್. ನಾನು ಶಿಕ್ಷಣವನ್ನು ಕೂಡ ಮಟ್ಟಗೊಳಿಸಿದ್ದೆ ನಾಟಕಗಳಿಗೋಸ್ಕರವಾಗಿ. ಸದಾ ಕಲಾಕ್ಷೇತ್ರ ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ನಾಟಕಗಳು ಆಡ್ತಾರೆ ಅಲ್ಲೆಲ್ಲ ಹೋಗುವೆ ನಾನು.
0: ಅನೇಕ ಕಡೆ ಓಡಾಡಿದಿರಿ?
1: ಹೌದು, ಆಗ್ರಾ ಈ ಕಡೆ ನಾಟಕ ಪ್ರದರ್ಶನಗಳನ್ನು ಮಾಡ್ಕೊಂಡು ಬಂದಿದ್ದೀವಿ.
0: ಈಗ ಜೊತೆಗೆ ತಾವು ಹವ್ಯಾಸಿ ಪತ್ರಕರ್ತರು ಕೂಡ ಆಗಿದ್ದೀರಿ. ಪತ್ರಿಕೆ ಜೊತೆಗೆ, ನಾಟಕದ ಜೊತೆಗೆ, ಮತ್ತು ಆಕಾಶವಾಣಿ ಜೊತೆಗೆ, ಈ ದೂರದರ್ಶನದ ಜೊತೆಗೆ, ಇಷ್ಟೆಲ್ಲವನ್ನು ಕೂಡ ಎಲ್ಲ ಕಡೆ ತೊಡಗಿಸ್ಕೊಂಡು ನಮ್ಮ ಒಂದು ವೈಶಿಷ್ಟ್ಯತೆಯನ್ನ ನಾವು ಕಾಪಾಡಿಕೊಂಡು ಮುಂದುವರಿಬೇಕಾಗುತ್ತೆ.
1: ಹೌದು,
0: ಎಷ್ಟು ಸವಾಲುಗಳಿವೆ ಸರ್? ಮತ್ತು ಆಕಾಶವಾಣಿಯಿಂದ ನೀವೇನು ಪಡ್ಕೊಂಡಿದ್ದೀರಿ
1: ಸರ್? ಆಕಾಶವಾಣಿಯಿಂದ ನನಗೆ ಮಹತ್ವ ಬಂದಿದೆ ಸರ್, ಇದು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ ನಾನು. ಇವತ್ತೇನಾದ್ರೂ ಯಾವುದೇ ಕ್ಷೇತ್ರ, ಅದು ರಂಗಭೂಮಿ ಇರಬಹುದು ಅಥವಾ ನನ್ನ ನಿರೂಪಣ ಕ್ಷೇತ್ರ ಇರಬಹುದು, ಇಲ್ಲಿ ಏನಾದ್ರೂ ನನಗೊಂದು ಹೆಸರು ಬಂದಿದೆ ಅಂದ್ರೆ ಅದು ಆಕಾಶವಾಣಿ ಕೊಟ್ಟಂತ ಭಿಕ್ಷೆ ಅಂತ ನಾನು ಹೇಳಬಲ್ಲೆ. ನಿಜವಾಗ್ಲು ತುಂಬಾ ಅಂತಃಕರಣಪೂರ್ವಕವಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನನಗೆ ಭಾಷೆ ಕೊಟ್ಟಿದೆ, ಧ್ವನಿ ಕೊಟ್ಟಿದೆ, ಮತ್ತೆ ಆರ್ಥಿಕವಾಗಿಯೂ ಕೂಡ ನನಗೊಂದು ಶಕ್ತಿಯನ್ನು ತುಂಬಿದ್ದು ಆಕಾಶವಾಣಿ ಅಂತ ಹೇಳಿ ತುಂಬಾ ಹೆಮ್ಮೆಯಿಂದ ಹೇಳಬಲ್ಲೆ ನಾನು.
0: ನಿಮ್ಮಲ್ಲಿರುವಂತಹ ಪ್ರತಿಭೆ ಅದನ್ನು ಬಳಸ್ಕೊಂಡು ನಿಮಗೂ ಕೂಡ ಒಂದು ಗೌರವ ಅಂದರೆ ಪ್ರತಿಯೊಂದು ಯಾವುದೇ ಒಂದು ಧ್ವನಿ ವಿಷಯದಲ್ಲಿ ಯಾರನ್ನಾದರೂ ಆಯ್ಕೆ ಮಾಡಬೇಕಂದ್ರೆ GP ರಾಮಣ್ಣ ಅವರು ಬರಲಿ ಅಂತಂಥೇಳಿ ನಾವು ಕೂಡ ಬಯಸ್ತೀವಿ. ಅಂದರೆ ಧ್ವನಿಯನ್ನು ಪರೀಕ್ಷೆ ಮಾಡಬೇಕಂತಂದ್ರೆ ಅದಕ್ಕೂ ಕೂಡ ಬಹಳಷ್ಟು ಮಾನದಂಡಗಳು ಗೊತ್ತಿರುತ್ತವೆ. ಆಕಾಶವಾಣಿಗೆ ಎಂಥ ವ್ಯಕ್ತಿ ಬೇಕು ಅಂತ ಅನ್ನೋದನ್ನು ನೀವು ಸುಲಭವಾಗಿ ನಿರ್ಧಾರ ಮಾಡಬಹುದು.
1: ನಿಜ
0: ಸರ್, ಈಗ ಈ ಪತ್ರಿಕೆಗಳಲ್ಲಿ ಬರುವಂತಹ ವಿಷಯಗಳು ಆಕಾಶವಾಣಿಯಲ್ಲಿ ಅದು ಧ್ವನಿಯಾಗಿ ಬಂದು ಹೋಗಿಬಿಡುತ್ತೆ. ಹಂಗೆ ಪತ್ರಿಕೆಯಲ್ಲಿ ಇರುತ್ತೆ, ಒಂದು 2-3 ಓದಿ ಬೇಕಾದ್ರೆ ತಿಳ್ಕೊಳ್ಬಹುದು. ಹಾಗೆ ಬಂದು ಹೋಗುವಂತಹ ಈ ಧ್ವನಿಗೆ ಅದನ್ನು ಹಿಡಿದಿಟ್ಕೊಳ್ಳುವ ಶಕ್ತಿ ಕೇಳುಗನಿಗೂ ಕೂಡ ಬೇಕಾಗತ್ತೆ, ಕರೆಕ್ಟ್ ಆಗಿ ಗ್ರಹಿಸಿ ಕೇಳಬೇಕಾಗತ್ತೆ. ಕೇಳುವುದು ಎಷ್ಟು ಮುಖ್ಯ
1: ಸರ್? ನಮ್ಮಲ್ಲಿ ಏನಂದ್ರೆ, ಒಂದು ನಾನು ಹೇಳ್ತೀನಿ, ಯಾವಾಗಲೂ ಕೆಲವು ಕಡೆ ಮಾತಾಡುವಾಗ ಹೇಳ್ತಿರ್ತೀನಿ, ನಾವು ತಾಳ್ಮೆಯನ್ನು ಕಳ್ಕೊಂಡಿದ್ದೀವಿ, ಕೇಳ್ಮೆಯನ್ನು ಕಳ್ಕೊಂಡಿದ್ದೀವಿ. ಯಾವ ಮನುಷ್ಯ ಉತ್ತಮ

0: ಕೇಳುಗನಾಗಿರ್ತಾನೆ, ಅವನು ಮಾತ್ರ ತಾಳ್ಮೆಯವಂತ ಮನುಷ್ಯನಾಗಿರ್ತಾನೆ, ಒಬ್ಬ ಸಂಸ್ಕಾರಶೀಲನಾಗಿ ಒಬ್ಬ ವ್ಯಕ್ತಿಯಾಗಿ ನಿರ್ಮಾಣಗೊಳ್ಳಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಕೇಳ್ಮೆನೇ ಇಲ್ಲ ಸರ್, ಜೊತೆಗೆ ತಾಳ್ಮೆನೂ ಇಲ್ಲ. ಕೇಳ್ಮೆ ಅನ್ನೋದು
1: ಬಹುಶಃ ತಾಳ್ಮೆ ಇರಲ್ಲ ಅಂತ ಅನ್ಕೋಬಹುದು ನಾವು. ಸೊ ಈಗ ಅದು ಕೇಳೋದು ಬಹಳ ಪ್ರಮುಖ,
0: ತುಂಬಾ ಮುಖ್ಯವಾದ.
1: ಅದು ರೇಡಿಯೋ ಹಿರಿಯರ ಮಾತ್ರ ಕೇಳಿ,
0: ರೇಡಿಯೋ ಮಾತ್ರ ಅಲ್ಲ. ನಾನು ಕೇಳ್ಮೆ ಅನ್ನುವಂಥದ್ದನ್ನು ಎಲ್ಲಾ ಕ್ಷೇತ್ರಕ್ಕೂ ಅನ್ವಯಿಸ್ತೀನಿ. ಗುರು ಹಿರಿಯರ ಮಾತುಗಳನ್ನ ಕೇಳೋದಾಗ್ಲಿ, ಆಯ್ತಾ, ಅಪ್ಪ ಅಮ್ಮಂದಿರ ಮಾತುಗಳನ್ನ ಕೇಳೋದಾಗ್ಲಿ, ಆಯ್ತಾ, ಎಲ್ಲೋ ಒಂದ್ ಕಡೆ ಏನೋ ಏನೋ ಪ್ರವಚನ ನಡೀತಾ ಇದೆ, ಏನೋ ಒಂದು ಭಾಷಣ ನಡೀತಾ ಇದೆ, ಗುರು ಹಿರಿಯರು ಮಾತಾಡ್ತಿರ್ತಾರೆ, ಅಂಥವ್ರ ಮಾತುಗಳನ್ನ ಕೇಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜ್ಞಾನಾರ್ಜನೆಗೆ ಇರುವಂತ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಅದು ಕೇಳ್ಮೆ
1: ಕೇಳುವುದು,
0: ಒಂದು ತಾಳ್ಮೆಯಿಂದ ಕೇಳುವಂತ.
1: ಅಷ್ಟೇ ಸರ್, ನಡುವೆ ಮಾತಿನ ಮಧ್ಯೆ ನಿರೂಪಣಾ ಕ್ಷೇತ್ರದ ಬಗ್ಗೆ ಕೂಡ ಮಾತಾಡ್ತಿದ್ವಿ ನಾವು. ಅದರಲ್ಲಿ ಕೂಡ ನಾನು ನನ್ನ ಒಂದು ಪ್ರತಿಭೆಯನ್ನು ತೋರಿಸುವಂಗೆ ಆಯಿತು ಅಂತ ಹೇಳಿ, ಅಂದರೆ ತಮ್ಮಲ್ಲಿ ಆ ಒಂದು ಕಲೆ ಇತ್ತು ಮತ್ತು ಶಿಸ್ತುಬದ್ಧವಾಗಿ ತಯಾರಿ ಮಾಡಿಕೊಳ್ಬೇಕು ಒಂದು ಪ್ರತಿಯೊಂದನ್ನು ಕೂಡ. ಅದ್ರ ಜೊತೆ ಜೊತೆಗೆ ನಿರೂಪಣೆಯನ್ನು ಹೇಗೆ ಮಾಡಬೇಕು ಅಲ್ಲಿ ಕೂಡ ಅನೇಕ ಪಟ್ಟುಗಳನ್ನು ಅರಿತಿರ್ಬೇಕಾಗತ್ತೆ.
0: ಹೇಗೆ
1: ಇಲ್ಲಿ ಆಕಾಶವಾಣಿಯಲ್ಲಿ ಉದ್ಘೋಷಕ ಹೇಗೆ ನಿರೂಪಣೆ ಮಾಡ್ತಾನೆ ಇದು ಒಂದಾದರೆ, ಹೊರಗಡೆ ವೇದಿಕೆಯ ನಿರೂಪಣೆ ಅದು ಇನ್ನೊಂದು. ಅಲ್ಲಿ ಕೂಡ ನೀವು ಅನೌನ್ಸರೇ
0: ಸರ್? ಹೌದು, ನಿರೂಪಕ ಅಂತಂದ್ರೆ ಅವನು ಬರೀ ಅನೌನ್ಸರ್ ಅಲ್ಲ, ಅವನು ಒಬ್ಬ ಸ್ಟೇಜ್ ಮ್ಯಾನೇಜರ್ ಕೂಡ ಆಗಿರ್ಬೇಕಾಗಿರ್ತಾರೆ. ಸ್ಟೇಜ್ ಮ್ಯಾನೇಜರ್ ಕೂಡ ಆಗ್ಬೇಕಾಗಿರ್ತದೆ. ಹೇಗೆ ಕಾರ್ಯಕ್ರಮವನ್ನ ತೂಗಿಸ್ಬೇಕು, ಏನಾದ ಮೇಲೆ ಏನು ಮಾಡಬೇಕು, ಏನ್ ಮಾತಾಡಬೇಕು, ಎಷ್ಟು ಮಾತಾಡಬೇಕು. ಕಾರ್ಯಕ್ರಮ ನಿರೂಪಕ ಅಂತ ಹೇಳಿದ್ರೆ ಬಹುಜನ ತಿಳ್ಕೊಂಡಿರುವಂತಹದ್ದು ನಾನೇ ಪಿಲ್ಲರ್ ಅಂತ ಅಲ್ಲ, ನಿರೂಪಕ ಅನ್ನುವಂಥದ್ದು ಒಬ್ಬ ಫಿಲ್ಲರ್ ಅಷ್ಟೇ, ನಡು ನಡುವೆ ಕೊಂಡಿ ಆಗಿರ್ಬೇಕಷ್ಟೇ. ಅವರು
1: ಅತಿಥಿಗಳು ಮಾತಾಡಿದನ್ನ ಅವಲೋಕನ ಮಾಡಿ ಅವರೇ ಮಾತಾಡ ಶುರು ಮಾಡ್ತಾರೆ,
0: ಮಾತಾಡ್ತಾರೆ, ಪ್ರತಿ ಭಾಷಣಕಾರ ಆಗ್ಬಿಡ್ತಾರೆ ಅವನು ಅಲ್ಲ.
1: ಅದು ಸರಿಯಾದ ವ್ಯಾಖ್ಯಾನ ತಾವು ಕೊಟ್ಟಿದ್ದೀರಿ ನೀವು. ನಿರೂಪಣೆ ಅಂದ್ರೆ ಕೊಂಡಿಯಾಗಿರ್ಬೇಕು.
0: ಹೌದು ಸರ್, ನಾನು ಸುಮಾರು ಒಂದು 5,000 ಕಾರ್ಯಕ್ರಮಗಳಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾನು ನಿರೂಪಣೆ ಮಾಡಿದ್ದೀನಿ. ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಜಯಂತಿಗಳು ಏನಿವೆ ಅವು, ಮತ್ತೆ ಹಂಪಿ ಉತ್ಸವ, ಮೈಸೂರು ದಸರಾ, ಹೀಗೆ ಕದಂಬೋತ್ಸವ, ಹೀಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ. ಸಮಾರಂಭ ಅನ್ನುವಂಥದ್ದು ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ಇರುವಂತಹ ವೇದಿಕೆ ಅಲ್ಲ, ಅದನ್ನ ಪ್ರತಿಯೊಬ್ಬ ನಿರೂಪಕನು ತಿಳ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಇದು.
1: ನಿಜ. ಈಗ ಹೊರಗಡೆ ವೇದಿಕೆಗಳಲ್ಲಿ ನಿರೂಪಣೆ ಮಾಡೋದು ಒಂದಾದರೆ, ಆಕಾಶವಾಣಿಯಲ್ಲಿ ನಿರೂಪಣೆ ಮಾಡೋದು ಇನ್ನೊಂದು. ನಮ್ಮಲ್ಲಿ ಅನೇಕ ಕ್ವಿಜ್ಗಳನ್ನು ಕೂಡ ತಾವು ನಡೆಸಿಕೊಟ್ಟಿದ್ದೀರಿ.
0: ಹೌದು ಸರ್.
1: ಅಲ್ಲಿ ಹೇಗಿರ್ತಿತ್ತು ಸರ್ ಈಗ ಕ್ವಿಜ್ ಅಂತಂದ್ರೆ? ಅಲ್ಲಿ ಕೂಡ ಮತ್ತೆ ನಿಮ್ಮ ನಿರೂಪಣಾ ಕೌಶಲ್ಯ
0: ಬೇಕು. ಹೌದು. ಇನ್ನೊಂದು ಏನು ಅಂದ್ರೆ, ಪ್ರಶ್ನೆಗಳನ್ನ ಯಾವ ರೀತಿ ಕಾಯಿನ್ ಮಾಡಬೇಕು ಅಂತ ಹೇಳಿ ಇದು ಆಕಾಶವಾಣಿ ನಮಗೆ ಕಲಿಸ್ಕೊಟ್ಟಿದೆ. ಅದನ್ನ ಇಲ್ಲಿ ಪ್ರಯೋಗ ಮಾಡಿದ್ದೀನಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಾಗ. ವಿವೇಕಾನಂದ ಜಯಂತಿ, ಅವರ ಜನ್ಮದಿನದ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಆಕಾಶವಾಣಿಯಲ್ಲಿ ನಡೆಸಿಕೊಟ್ಟಿದ್ದೀನಿ.
2: ಇದುವರೆಗೂ ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗಿನ ಸಂದರ್ಶನವನ್ನ ಕೇಳುತ್ತಿದ್ದೀರಿ. ಕಾರ್ಯಕ್ರಮದ ಮೊದಲನೆಯ ಭಾಗ ಆಲಿಸಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ.
3: ಅಜ್ಜಿ, ಹೊಸ ಕರ್ನಾಟಕ ತಗೊಂಡ್ಯಾ?
4: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
6: ನಮಸ್ಕಾರ ಸರ್.
1: ಈಗ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಕಳ್ತನ ಆಗುತ್ತೆ, ಕಳ್ತನ ಆದಾಗ ಅಲ್ಲಿ ಸಿಸಿ ಟಿವಿಯನ್ನು ನೋಡಬೇಕು ಅಂತಂತೇಳಿ ಪದೇ ಪದೇ ಹೇಳ್ತೀವಿ. ಇದು ಸ್ವಲ್ಪ ಜಾಸ್ತಿ ಆಗಿದೆ ಈಗ, ಎಲ್ಲರನ್ನು ಕರೆಕ್ಟ್ ಆಗಿ ಅದು ನಿಗಾ ಇಡ್ತಿರ್ತದೆ ಅಂತಂತೇಳಿ, ಮೇಲಿಂದ ಒಂದು ಕಣ್ಣು. ಇದ್ರ ಬಗ್ಗೆ ಮಾಹಿತಿ ಮಾಡ್ಕೋಬೇಕು ಮೇಡಮ್. ಯಾವ ರೀತಿ ಪೊಲೀಸರು ಏನೋ ಒಂದು ಅಪರಾಧ ಆದಾಗ ಆ ಪೊಲೀಸರಿಗೆ ಆ ಹಕ್ಕಿರುತ್ತಾ, ಬೇರೆಯವರು ಏನಾದರೂ ಪರಿಶೀಲನೆ ಮಾಡಬಹುದಾ ಅದ್ರ ಬಗ್ಗೆ ತಿಳಿಸಿ.
6: ಹೌದು ಸರ್. ಸೊ ಇಂದಿನ ಕಾಲದಲ್ಲಿ ನಾವು ಸಿಸಿ ಟಿವಿ ಕ್ಯಾಮ್ರಾಗಳು ಎಲ್ಲೆಡೆ ಇರ್ತವೆ, ಅಂಗಡಿಗಳು, ಅಪಾರ್ಟ್ಮೆಂಟ್ಗಳು, ರಸ್ತೆಗಳು, ಕಚೇರಿಗಳು ಎಲ್ಲ ಕಡೆ. ಸೊ ಇವು ಸುರಕ್ಷತೆಗೆ ಬಹಳ ಸಹಾಯಕ. ಮತ್ತೆ

0: ಅದನ್ನು ಯಾರು ಯಾವಾಗ ಬಳಸಬಹುದು ಎಂಬುದು ಕಾನೂನಿನ ಪ್ರಶ್ನೆ. ಮೊದಲು ಪೊಲೀಸರು ಸಿಸಿಟಿವಿ ಫುಟೇಜ್ ಅನ್ನು ಯಾವಾಗ ನೋಡಬಹುದು? ಸರಳವಾಗಿ ಹೇಳಬೇಕಂದ್ರೆ ಅಪರಾಧ ತನಿಖೆ ನಡೆಯುತ್ತಿರುವಾಗ ಮಾತ್ರ. ಸೊ ಉದಾಹರಣೆಗೆ ಕಳ್ಳತನ ನಡೆದಿದೆ, ರಸ್ತೆಯಲ್ಲಿ ಅಪಘಾತ ಆಗಿದೆ, ದಾಳಿ ಅಥವಾ ಹಲ್ಲೆ ಆಗಿದೆ, ಯಾರನ್ನು ಕೊಲೆ ಮಾಡಿದ್ದಾರೆ ಅಂದಾಗ ಅವರು ಆ ಸಂದರ್ಭಗಳಲ್ಲಿ ಸಿಸಿಟಿವಿ ಫುಟೇಜ್ ನ ಪ್ರಮುಖ ಸಾಕ್ಷಿಯಾಗಿ ನೋಡಬಹುದು. ಸೊ ಈ ಅಧಿಕಾರವು ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸೊ ಇಲ್ಲಿ ನಾವು ಪಬ್ಲಿಕ್ ವರ್ಸಸ್ ಪ್ರೈವೇಟ್ ಸಿಸಿಟಿವಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಪ್ರಮುಖ ವ್ಯತ್ಯಾಸ ಏನಂತಂದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿದ್ದಾಗ ರಸ್ತೆಗಳಾಗಿರ್ಬೋದು ಮತ್ತೆ ಟ್ರಾಫಿಕ್ ಸಿಗ್ನಲ್ ಗಳಾಗಿರ್ಬೋದು, ಅಲ್ಲಿ ನಾವು ನೇರವಾಗಿ ಸಿಸಿಟಿವಿ ನ ಬಳಸಬಹುದು.
1: ಇಲಾಖೆಗೆ ಸಂಬಂಧಪಟ್ಟಿದ್ದಿರುತ್ತೆ, ಹಾಗಾಗಿ ಅಲ್ಲಿ ನೋಡ್ಬಿಡ್ತೀವಿ.
0: ಹೌದು, ಇದು ಕಾಮನ್ ಮ್ಯಾನ್ಗೆ ಇಲ್ಲಾಂದ್ರೆ ಇಲಾಖೆಗೆ ಸಂಬಂಧಪಟ್ಟಂತೆ. ಅಷ್ಟೇ ಅಲ್ಲದೆ ಪ್ರೈವೇಟ್ ಖಾಸಗಿ ಸ್ಥಳಗಳಲ್ಲಿ ಅಂದಾಗ ಅಂಗಡಿ, ಮನೆ, ಅಪಾರ್ಟ್ಮೆಂಟ್, ಕಚೇರಿ, ಇಲ್ಲಿ ಮಾಲೀಕರ ಅನುಮತಿ ತೆಗೆದುಕೊಳ್ಳುವುದು ಉತ್ತಮ ವಿಧಾನ. ಸೊ ಕೆಲ ಸಂದರ್ಭಗಳಲ್ಲಿ ಸರ್ಚ್ ವಾರೆಂಟ್ ಕೂಡ ಅಗತ್ಯವಾಗಬಹುದು. ಯಾರೇ ಆಗ್ಲಿ ಮನೆಗೆ ಬಂದು ಡೈರೆಕ್ಟ್ ಆಗಿ ನೀವು ನೋಡ್ಬೇಕು ಅಂತ ಹೇಳಿದಾಗ ಗಾಬರಿಗೊಳ್ತಾರೆ. ಅದೇ ವಾರೆಂಟ್ ಇಂದ ಬಂದಿದ್ದೀರಾ ಅಂದ್ರೆ ಅದು ಕಾನೂನಿನ ಕಡ್ಡಾಯವಾಗಿರುತ್ತೆ, ನಾವು ಅದನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ.
1: ಈಗ ತಾವು ಖಾಸಗಿ ಅಂತ ಹೇಳ್ತಿದ್ರಲ್ಲ, ಅಯ್ಯೋ ನಮ್ಮ ಮನೆ ನಮ್ಮ ಖಾಸಗಿ ವಸ್ತು, ಯಾರೋ ಬಂದು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿ, ಇನ್ನೊಬ್ಬರಿಗೆ ಗೊತ್ತಾಗಿ ಇಂಥವರೇ ಕೊಟ್ಟರು ಮಾಹಿತಿ, ಅವ್ರ ಸಿ ಸಿ ಕ್ಯಾಮ್ರಾ ನೋಡಿದ್ದಕ್ಕೆ ಸಿಕ್ತು ಅಂತ ಹೇಳಿ, ಈ ಎಲ್ಲ ವಿಷಯಗಳು ಗೌಪ್ಯವಾಗಿರ್ತಾವ? ಯಾರಾದ್ರೂ ಪೊಲೀಸರು ಬಂದು ಚೆಕ್ ಮಾಡಿದಾಗ ಅದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ?
0: ತುಂಬಾ ಪ್ರಮುಖವಾದ ವಿಷಯ ಸರ್, ಗೌಪ್ಯತೆಯನ್ನ ಮೇಂಟೈನ್ ಮಾಡೋದು. ಸೊ ಭಾರತದಲ್ಲಿ ಗೌಪ್ಯತೆ ಒಂದು ಮೂಲಭೂತ ಹಕ್ಕು. ಸೊ ಇದನ್ನ ಯಾವ ಕೇಸ್ ಲಾ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ ಅಂದ್ರೆ, ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಕೇಸ್ ಅಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಘೋಷಿಸ್ತಾರೆ. ಏನಂತ, ಯಾರಾದರೂ ವ್ಯಕ್ತಿ ವ್ಯಕ್ತಿತ್ವ ಮತ್ತೆ ಜೀವನಕ್ಕೆ ಅತಿಕ್ರಮ ಆಗಬಾರದು, ಸಿಸಿಟಿವಿ ಫುಟೇಜ್ ಅನ್ನು ಕೂಡ ದುರುಪಯೋಗ ಮಾಡಬಾರದಿಲ್ಲಿ. ಅದೇ ರೀತಿಯಲ್ಲಿ ಇದು ಬರುವಂತ ಉದಾಹರಣೆ. ಸೊ ಯಾರಾದರೂ ಫುಟೇಜ್ ಅನ್ನು ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡಿದರೆ ಅದು ಪ್ರೈವಸಿ ವೈಲೇಷನ್ ಆಗುತ್ತೆ. ಸೊ ನಿಮ್ಗೆ ಅದು ಗೊತ್ತಿರೋ ವಿಚಾರನ ನೀವು ಪೊಲೀಸ್ ಅವ್ರಿಗೆ ಇಲ್ಲ ಅಧಿಕಾರಿಗಳು ತಿಳಿಸಿದ್ದೀರಾ, ಆ ಅಧಿಕಾರಿಗಳು ಅದು ಗೌಪ್ಯತೆಯನ್ನ ಕಾಪಾಡ್ತಾರೆ. ನೀವು ಅದ್ರ ಬಗ್ಗೆ ವರಿಯಾಗೋ ಅವಶ್ಯಕತೆ.
1: ಈಗ ಸಿಸಿಟಿವಿ ಫುಟೇಜ್ ಅದು ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಪರಿಗಣನೆ ಆಗುತ್ತಾ?
0: ಖಂಡಿತವಾಗೂ ಸರ್, ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಬಳಸಬಹುದು. ಇದಕ್ಕೆ ಸಂಬಂಧಿಸಿದ ನಿಯಮಗಳು ಈಗ ಭಾರತೀಯ ಸಾಕ್ಷಿಯ ಅಧಿನಿಯಮ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸೊ ಫುಟೇಜ್ ಅಥೆಂಟಿಕ್ ಆಗಿದ್ಯಾ, ಅದು ಸರಿಯಾಗಿದ್ಯಾ ಇಲ್ವಾ ಅಂತ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಯಾವುದೇ ರೀತಿ ಟ್ಯಾಂಪರಿಂಗ್ ಅಂತ ಹೇಳಿದ್ರೆ ಅದನ್ನ ಯಾವುದೇ ರೀತಿ ಚೇಂಜಸ್ ಮತ್ತೆ ಹಾಳು ಮಾಡಬಾರದು, ಡಿಲೀಟ್ ಮಾಡಬಾರದು, ಇನ್ನೊಂದು ಜೋಡಿಸಿ ಇನ್ನೊಂದು ಜೋಡಿಸಿ ಏನು ಮಾಡಬಾರದು, ಟ್ಯಾಂಪರಿಂಗ್ ಆಗದೆ ಇರೋ ತರ ನೋಡ್ಕೊಂಡು ಅದನ್ನ ಪ್ರಾಪರ್ ಸರ್ಟಿಫಿಕೇಶನ್ ಮುಖಾಂತರ ನ್ಯಾಯಾಲಯಕ್ಕೆ ಕೊಟ್ಟು ಅದನ್ನ ಎವಿಡೆನ್ಸ್ ಆಗಿ ಯೂಸ್ ಮಾಡಬಹುದು.
1: ಈ ತರ ಸಿಸಿಟಿವಿ ಮನೆಯಲ್ಲಿ ಇದ್ದಾಗ, ಅದು ಖಾಸಗಿ ಸ್ಥಳದಲ್ಲಿ ಇರಲಿ ಮನೆಯಲ್ಲಿ ಇರಲಿ, ಅದನ್ನ ರೆಕಾರ್ಡ್ ಮಾಡಿ ಇಡ್ತಾರಲ್ಲ, ಅದು ಒಂದು ದಾಖಲೆಯನ್ನಾಗಿ ಇಟ್ಕೋಬೇಕಾಗತ್ತಲ್ಲ?
0: ಹೌದು ಸರ್, ಕೇವಲ ಇಷ್ಟು ತಿಂಗಳುಗಳು ಮಿನಿಮಮ್ 3 months ಆಫ್ ಸ್ಟೋರೇಜ್, 3 to 6 months ಆಫ್ ಸ್ಟೋರೇಜ್ ನ ಕಂಪಲ್ಸರಿ ಮಾಡ್ಬೇಕಂತ ಹೇಳ್ತಾರೆ.
1: ಸೊ ಈಗ ಒಂದು ಸಿಸಿಟಿವಿ ಅಂತಂದ್ರೆ ಅಂತಿಮವಾಗಿ ನಾವು ತಿಳ್ಕೋಬೇಕಾಗಿರೋದು ಏನಂದ್ರೆ, ಅನೇಕ ಅಪರಾಧಗಳು ನಡೆದಾಗ ಪರಿಶೀಲನೆ ಮಾಡ್ತಾರೆ, ಅದು ಒಂಥರ ನಮಗೆ ಭದ್ರತೆಗೆ ಸಹಾಯಕಾರಿ.
0: ಹೌದು ಸರ್.
1: ಮತ್ತೆ ತಾವು ಹೇಳಿದಂಗೆ ಪೊಲೀಸರು ಇದನ್ನ ಸಾಕ್ಷಿಯನ್ನಾಗಿ ಬಳಸಬಹುದು, ಗೌಪ್ಯವಾಗಿರುತ್ತೆ. ಈ ಎಲ್ಲ 4 ಕೆಲವು ಅಂಶಗಳನ್ನ ತಾವು ಹೇಳಿದಿರಿ, ನಿಮ್ಮ ಈ ಮಾಹಿತಿ ತುಂಬಾ ಉಪಯೋಗಕಾರಿಯಾಗಿದೆ, ನಮ್ಮ ಕೇಳುಗರಿಗೆ ತುಂಬಾ ಸಹಾಯಕಾರಿ ಅಂತ ಹೇಳಿ ಭಾವಿಸೋಣ. ಕೇಳುಗರ ಪರವಾಗಿ ವಕೀಲರಾದ ಗಗನ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಹೊಸ ಕರ್ನಾಟಕ ತಗೊಂಡ್ಯ?
4: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@ gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲನ್ನ ಟ್ಯೂನ್ ಮಾಡಿದ್ದೀರಿ. 3:40 ಹೊತ್ತಿನಲ್ಲಿ ನಾವಿದ್ದೀವಿ.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಹೊಂಬಿಸಿಲು
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಚಿಂತೆನೀಗ ಸೈಡಿಗಿಟ್ಟು ಆಟ ಆಡುವಂತ ಹೊತ್ತು ಇದು. ಪ್ರಶ್ನೋತ್ತರಗಳ ಆಟ. ಪ್ರಶ್ನೆ ಕೇಳೋದಕ್ಕೆ ನಾನಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವಿದ್ದೀರಾ. ಅಂದಮೇಲೆ ತಡ ಮಾಡೋ ಮಾತೇ ಇಲ್ಲ. ಮೊದಲನೇ ಪ್ರಶ್ನೆ ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಿಮಗಾಗಿ. ಜೇಡಗಳ ರಕ್ತದ ಬಣ್ಣ ನೀಲಿ ಇರೋದಕ್ಕೆ ಯಾವ ಅಂಶ ಕಾರಣ? ಜೇಡಗಳ ರಕ್ತದ ಬಣ್ಣ ನೀಲಿ ಇರೋದಕ್ಕೆ ಯಾವ ಅಂಶ ಕಾರಣ? ಯೋಚನೆ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9489010013. ನಮ್ಮ ನಂಬರ್ 9489091013 ನಮ್ಮ ವಾಟ್ಸಪ್ ನಂಬರ್ಲು. ಬರಲಿ ನಿಮ್ಮ ಆನ್ಸರು. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ.

0: ನೀವೆಲ್ಲೂ ಮಾಯ ಆಗಿಲ್ಲ ತಾನೆ? ನಾನು ಪ್ರಶ್ನೆ ಕೇಳಿ ಆಗಿತ್ತು, ನಿಮ್ಮ ಉತ್ತರ ಕಳಿಸೋದ್ರಲ್ಲಿ ನೀವು ಬ್ಯುಸಿ ಆಗಿ ಸದ್ಯಕ್ಕೆ ಈ ಹಾಡು ಕೇಳ್ತಾ ಮಾಯವಾಗದೆ ಇದ್ರೆ ಸಾಕು. ಪ್ರಶ್ನೆ ಕೇಳಿ ಆಗಿತ್ತು, ಜೇಡಗಳ ರಕ್ತದ ಬಣ್ಣ ನೀಲಿ ಇರೋದಕ್ಕೆ ಕಾರಣ ಏನು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ನಿತ್ಯ ನೆಲಮಂಗಲದಿಂದ, ಆನಂದ್ ಅದೋನಿ ಸಿಂಧನೂರಿನಿಂದ, ರಾಕೇಶ್ ಹರಿಹರಯಿಂದ, ವಾಣಿಶ್ರೀ ಧಾರವಾಡದಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಶಾಂತಚರಬಡಿಗೇರ ಕೊಕ್ನೂರ್ ಹರಿಹರಯಿಂದ, ಉಷಾ ಬಿ ಪ್ರಕಾಶ್ ಮೈಸೂರಿನಿಂದ. ಇನ್ನು ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು? ಜೇಡಗಳ ರಕ್ತದಲ್ಲಿ ನಮ್ಮ ನಿಮ್ಮಂತ ಇರೋ ಹಾಗೆ ಹಿಮೋಗ್ಲೋಬಿನ್ ಅಂಶ ಇಲ್ಲ. ಹಿಮೋಗ್ಲೋಬಿನ್ ಬದಲಿಗೆ ಹಿಮೋಸಯಾನಿನ್ ಅನ್ನೋಂಥ ಪ್ರೋಟೀನ್ ಇರುತ್ತೆ. ಅಂದರೆ ಇದು ತಾಮ್ರದ ಅಂಶ, ಹಿಮೋಸಯಾನಿನ್ ಅನ್ನುವಂಥ ಅಂಶ. ತಾಮ್ರದ ಅಂಶ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಗಾಳಿಯ ಸಂಪರ್ಕಕ್ಕೆ ಬಂದಾಗ ಈ ಜೀವಿ ಅದರ ರಕ್ತ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೊ ತಾಮ್ರದ ಅಂಶ ಹಿಮೋಸಯಾನಿನ್ ಇದರಲ್ಲಿ ಹೆಚ್ಚಿರೋದೇ ಜೇಡಗಳ ರಕ್ತ ನೀಲಿ ಬಣ್ಣದಲ್ಲಿರೋದು ಕಾರಣ ಆಗಿರೋದು. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಶೂನ್ಯ ಬಾಹ್ಯಾಕಾಶದಲ್ಲಿ ಹಾಗೆ ಕುದಿಯುವ ನೀರಿನಲ್ಲಿ, ಶೂನ್ಯ ಬಾಹ್ಯಾಕಾಶದಲ್ಲಿ ಹಾಗೆ ಕುದಿಯೋ ನೀರಿನಲ್ಲಿ, ಇವೆರಡರಲ್ಲೂ ಕೂಡ ಸಾಯದೆ ಬದುಕಬಲ್ಲ ಜಗತ್ತಿನ ಏಕೈಕ ಸೂಕ್ಷ್ಮ ಜೀವಿ ಯಾವುದು? ಬಾಹ್ಯಾಕಾಶದಲ್ಲಿರ್ಬೋದು, ಕುದಿಯುವ ನೀರಿನಲ್ಲಿರ್ಬೋದು, ಇಲ್ಲೆಲ್ಲೂ ಕೂಡ ಸಾಯದೆ ಬದುಕಬಲ್ಲ ಜಗತ್ತಿನ ಏಕೈಕ ಸೂಕ್ಷ್ಮ ಜೀವಿ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.
1: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಈ ಗುಲಾಬಿಯು ನಿನಗಾಗಿ ಅನ್ನೋ ಹಾಗೆ ಈ ಹಾಡು ನಿಮಗಾಗಿ, ಈ ಪ್ರಶ್ನೆಗಳು ಕೂಡ ನಿಮಗಾಗಿ, ಒಟ್ಟಾರೆ ಕಾರ್ಯಕ್ರಮವೇ ನಿಮಗಾಗಿ. ಪ್ರಶ್ನೆ ಕೇಳಿಯಾಗಿತ್ತು, ಶೂನ್ಯ ಬಾಹ್ಯಾಕಾಶದಲ್ಲಿ ಕುದಿಯುವ ನೀರಿನಲ್ಲಿ ಎಲ್ಲೂ ಸಾಯದೆ ಬದುಕಬಲ್ಲಂಥ ಜಗತ್ತಿನ ಏಕೈಕ ಸೂಕ್ಷ್ಮ ಜೀವಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾ ಬೂದಿಹಾಳ್ನಿಂದ, ಶ್ರವಂತ್ ಚಿತ್ರದುರ್ಗದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಸುದ್ದಗುಂಟೆಪಾಳ್ಯದಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ರಮ್ಯಾ ಚಿಕ್ಕಮಗಳೂರಿನಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಸಿಎನ್ ಲಕ್ಷ್ಮಣ ಮಲೇಶ್ವರಂನಿಂದ, ಕೃಪಾ ಉಮೇಶ್ ಮಂಡಿಕಲ್ನಿಂದ, ಹರಿಹರನ್ ವಿಜ್ಞಾನನಗರದಿಂದ, ಭೋಜರಾಜ್ ಕಾಮನಳ್ಳಿ ಪಂಜಾಬಿನಿಂದ. ಇಷ್ಟೂ ಜನರ ಉತ್ತರ ಸರಿ ಇತ್ತು. ಅಯ್ಯೋ, ನಮ್ಮ ಉತ್ತರ ಕೂಡ ಸರಿ ಇತ್ತು ಕಣ್ರಿ ಅಂತ ಹೇಳೋದಿದ್ರೆ ಖಂಡಿತ ಸರಿ ಇತ್ತು ರೀ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಶೂನ್ಯ ಬಾಹ್ಯಾಕಾಶದಲ್ಲಿ ಕುದಿಯುವ ನೀರಿನಲ್ಲಿ ಸಾಯದೆ ಬದುಕಬಲ್ಲಂಥ ಜಗತ್ತಿನ ಏಕೈಕ ಸೂಕ್ಷ್ಮ ಜೀವಿ ಟಾರ್ಡಿಗ್ರೇಡ್. ಟಾರ್ಡಿಗ್ರೇಡ್ ಅನ್ನುವಂಥದ್ದು, ಇದನ್ನು ವಾಟರ್ ಬೇರ್ ಅಂಥೇಳಿ ಕೂಡ ಕರೀತಾರೆ. ಈ ಟಾರ್ಡಿಗ್ರೇಡ್ ಶೂನ್ಯ ಬಾಹ್ಯಾಕಾಶದಲ್ಲೂ ಸಾಯಲ್ಲ, ಕುದಿಯೋ ನೀರಿನಲ್ಲೂ ಸಾಯಲ್ಲ. ಆಹಾ, ಹಾಗಿದ್ರೆ ಸೂಕ್ಷ್ಮ ಜೀವಿ ಆಗಿದ್ರೇ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಿದ್ದೀರಾ? ಬೇಡ ಬಿಡಿ, ಟಾರ್ಡಿಗ್ರೇಡ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆಗೆ, ತನ್ನ ತಲೆಬುರುಡೆ ಪಾರದರ್ಶಕವಾಗಿದ್ದು ತನ್ನ ತಲೆಯೊಳಗಿನಿಂದಲೇ ಮೇಲಿರುವ ವಸ್ತುವನ್ನು ನೋಡಬಲ್ಲಂಥ ವಿಚಿತ್ರ ಮೀನು ಯಾವುದು? ಯೋಚನೆ ಮಾಡಿ, ಒಂದ್ಸಲ ಕಲ್ಪಿಸ್ಕೊಳ್ಳಿ. ಇಡೀ ತಲೆಬುರುಡೆ ಪಾರದರ್ಶಕವಾಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ತನ್ನ ತಲೆಯೊಳಗಿನಿಂದಲೇ ಮೇಲಿರುವಂಥ ವಸ್ತುವನ್ನು ನೋಡಬಲ್ಲಂತಹ ವಿಚಿತ್ರ ಮೀನು ಇದು. ಯಾವುದೀ ಮೀನು? ಯೋಚನೆ ಮಾಡಿ ಸರಿ ಉತ್ತರ ಕಳಿಸಿ. ನಾವೆಲ್ಲ ಕಣ್ಣಲ್ಲಿ ನೋಡಿದ್ರೆ ಇದು ತಲೆ ಒಳಗಿನಿಂದಲೇ ನೋಡುತ್ತಂತೆ ಮೇಲಿರೋ ವಸ್ತುವನ್ನು. ಹಾಗಿದ್ರೆ ಯಾವುದು ಈ ವಿಚಿತ್ರ ಮೀನು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ, 9480901013 ನಮ್ಮ ನಂಬರ್.

ಗೊತ್ತೇನು ಉತ್ತರ ಗೊತ್ತೇನು ಪ್ರಶ್ನೆ ಕೇಳಿ ಆಗಿದ್ದು ತನ್ನ ತಲೆಬುರುಡೆ ಪಾರದರ್ಶಕವಾಗಿದ್ದು ತನ್ನ ತಲೆಯೊಳಗಿನಿಂದಲೇ ಮೇಲಿರುವಂತಹ ವಸ್ತುವನ್ನು ನೋಡಬಲ್ಲಂತ ವಿಚಿತ್ರ ಮೀನು ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಸುಧಾಮೂರ್ತಿ ಕೆಹಳ್ಳಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ನೊಬೆಲ್ ಮುನಿರಾಬಾದ್ನಿಂದ, ಚಂದನಾ ಚಿತ್ರದುರ್ಗದಿಂದ, ಹೇಮಂತ್ ಹೆಸರುಘಟ್ಟಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಎಸ್ ನಾಗರಾಜರಾವ್ ಅನ್ಪುಣೇಶ್ವರಿ ನಗರದಿಂದ, ದೇವಿಸಿಂಗ್ ಸರೋಜಸಿಂಗ್ ಚಾಮರಾಜಪೇಟೆಯಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, ಅನಿಲ ಭೀಷಣ್ಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಇನ್ನೂ ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಬ್ಯಾರೆಲ್ ಈ ಫಿಶ್, ಬ್ಯಾರೆಲ್ ಈ ಫಿಶ್, ಈ ಒಂದು ಮೀನ್ ಏನಿದೆ ಇದು ತನ್ನ ತಲೆಬುರುಡೆಯನ್ನು ಪಾರದರ್ಶಕವಾಗಿ ಹೊಂದಿದೆ. ಒಂದ್ಸಲ ನೀವು ಗೂಗಲ್ ಮಾಡಿ ಹೇಗಿರುತ್ತೆ ಈ ಮೀನು ಅಂತ ನೋಡ್ಬೋದು. ಸೊ ಬ್ಯಾರೆಲ್ ಈ ಫಿಶ್ ಏನಿದೆ ಇದು ತನ್ನ ತಲೆಯೊಳಗಿನಿಂದಲೇ ಮೇಲಿರುವಂತಹ ವಸ್ತುವನ್ನ ನೋಡಬಲ್ಲಂತಹ ಒಂದು ವಿಚಿತ್ರ ವಾದಂತ ಮೀನು. ಓಕೆನಾ? ಸೊ ನಮಗೂ ಹೀಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಎಲ್ಲಾ ಕಡೆ ಕಣ್ಣಿದ್ದಿದ್ರೆ ಆಹಾ, ಯಾರು ಮೋಸ ಮಾಡಕ್ಕೆ ಆಗ್ತಿರ್ಲಿಲ್ಲ ಅಂತ ಅನ್ಕೊಳ್ತೀರಾ? ಅದೆಲ್ಲ ಸಾಧ್ಯ ಇಲ್ಲ ಬಿಡಿ, ಎಷ್ಟೊಂದು ದಾರಿಗಳಿರುತ್ತೆ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಚಳಿಗಾಲದಲ್ಲಿ ತನ್ನ ದೇಹವನ್ನು ಸಂಪೂರ್ಣವಾಗಿ ಮಂಜಿನಂತೆ ಹೆಪ್ಪುಗಟ್ಟಿಸಿ ವಸಂತ ಕಾಲ ಬಂದಾಗ ಮತ್ತೆ ಜೀವ ಪಡೆಯುವ ಕಪ್ಪೆ ಯಾವುದು? ಚಳಿಗಾಲದಲ್ಲಿ ಈ ಕಪ್ಪೆ ತನ್ನ ದೇಹವನ್ನು ಸಂಪೂರ್ಣವಾಗಿ ಮಂಜಿನಂತೆ ಹೆಪ್ಪುಗಟ್ಟಿಸ್ಬಿಡತ್ತೆ, ವಸಂತ ಕಾಲ ಶುರು ಆಗಿದ ತಕ್ಷಣ ಮತ್ತೆ ಜೀವ ಪಡೆಯುತ್ತೆ. ಆ ರೀತಿಯ ಕಪ್ಪೆ ಇದು. ಯಾವುದು ಈ ಕಪ್ಪೆ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಬಂದು ತಲುಪಲಿ.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
3: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
4: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಮ್ಯೂಸಿಕಲಿ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲನ್ನ ಟ್ಯೂನ್ ಮಾಡಿದ್ದೀರಿ. ಪ್ರಶ್ನೆ ಕೇಳಿ ಆಗಿತ್ತು, ಚಳಿಗಾಲದಲ್ಲಿ ತನ್ನ ದೇಹವನ್ನ ಸಂಪೂರ್ಣವಾಗಿ ಮಂಜಿನಂತೆ ಹೆಪ್ಪುಗಟ್ಟಿಸಿ ವಸಂತ ಕಾಲ ಬಂದಾಗ ಮತ್ತೆ ಜೀವವನ್ನ ಪಡೆಯೋ ಅಂತ ಪ್ರಾಣಿ ಯಾವುದು? ಕಪ್ಪೆ ಯಾವುದು ಅಂತ ನನ್ನ ಪ್ರಶ್ನೆ ಕೇಳಿ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ನೇತ್ರಾ ಕೆಂಗೇರಿಯಿಂದ, ವಾಸಿಂ ಅಲಿ ಜಗಳೂರಿನಿಂದ, ಮಾದಪ್ಪ ಕಮಂಡಲಗೊಂದಿ ಇಲ್ಲಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ದಯಾನಂದ್ ಆರ್ ಅಂದಾನಿ ಮೂಡ್ಲಗಿಯಿಂದ, ಚನ್ನಬಸಪ್ಪ ಕರ್ಮಡಿ ಮಲ್ಲಿಕಾರ್ಜುನ್ ಮಧುಮತಿ ಆಹಾ ಹುಬ್ಬಳ್ಳಿಯ ಲೋಹ್ಯ ನಗರದಿಂದ, ಎಚ್ ಡಿ ಸಮರ್ಥ್ ಅವರ ಉತ್ತರ ಸರಿ ಇತ್ತು, ಸದಾನಂದ ಬಂಟ್ವಾಳ ಇಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ರು, ಮಂಜುಶ್ರೀ ಧಾರವಾಡದಿಂದ, ವರಲಕ್ಷ್ಮಿ ಪೀಣ್ಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂನಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರು. ಹಾಗಿದ್ರೆ ಯಾವುದು ಆ ಕಪ್ಪೆ? ವುಡ್ ಫ್ರಾಗ್, ವುಡ್ ಮರ, ವುಡ್ ಫ್ರಾಗ್ ಸರಿಯಾದ ಉತ್ತರ ಆಗಿತ್ತು. ಇದು ಚಳಿಗಾಲದಲ್ಲಿ ತನ್ನ ದೇಹವನ್ನು ಸಂಪೂರ್ಣವಾಗಿ ಮಂಜಿನಂತೆ ಹೆಪ್ಪುಗಟ್ಟಿಸ್ಬಿಡುತ್ತೆ. ಆಮೇಲೆ ವಸಂತ ಕಾಲ ಬಂತು ಅಂತ ಹೇಳಿದಾಗ ವಾಪಸ್ ಮತ್ತೆ ಮರುಜೀವವನ್ನು ಪಡ್ಕೊಳ್ತೀವಲ್ಲ, ಹಾಗೆ ಜೀವ ಪಡ್ಕೊಳ್ಳುತ್ತೆ. ಸೊ ಇದು ತಾನಾಗಿಯೇ ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ. ಹೇಗೆಲ್ಲ ಇದೆ ನೋಡಿ ಪ್ರಕೃತಿಯ ವಿಸ್ಮಯಗಳು ಅನ್ನುವಂಥದ್ದು. ಸೊ ವುಡ್ ಫ್ರಾಗ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಭೂಮಿಯ ಮೇಲೆ ಅತಿ ಹೆಚ್ಚು ರಕ್ತದೊತ್ತಡ ಹೊಂದಿರುವಂಥ ಪ್ರಾಣಿ ಯಾವುದು? ಅಫ್ಕೋರ್ಸ್ ಮನುಷ್ಯ ಅಲ್ವನ್ರಿ,

ಸಿಕ್ಕಾಪಟ್ಟೆ ಬಿ ಪಿ ಜಾಸ್ತಿ ಮಾಡ್ಕೊಳ್ತಾನೆ, ಅದು ಇವತ್ತಿನ ಒತ್ತಡದ ಬದುಕಿನಲ್ಲಿ ಅಂತ ನೀವು ಹೇಳಿದ್ರೆ ನಂಗೆ ಗೊತ್ತಿಲ್ಲಪ್ಪ ಯಾವುದು ಆ ಪ್ರಾಣಿ, ಮನುಷ್ಯ ಪ್ರಾಣಿನ ಯಾವ ಪ್ರಾಣಿ ಅನ್ನೋದನ್ನು ನೀವು ಸರಿ ಉತ್ತರ ಕಳಿಸಿ, ಆಮೇಲೆ ನಾನು ಹೇಳ್ತೀನಿ. ಭೂಮಿಯ ಮೇಲೆ ಅತಿ ಹೆಚ್ಚು ರಕ್ತದೊತ್ತಡ ಹೊಂದಿರುವ ಪ್ರಾಣಿ ಯಾವುದು? 9480901013 ನಿಮ್ಮ ಸರಿ ಉತ್ತರ ನಿಮ್ಮ ಹೆಸರಿನ ಜೊತೆ ಬಂದು ತಲುಪಲಿ.

ಈ ತರ ಎಲ್ಲ ಹಾಡು ಕೇಳ್ಕೊಂಡಿದ್ರೆ ಮನುಷ್ಯಗೆ ಹೇಗ್ರಿ ಬಿ ಪಿ ಬರೋದಕ್ಕೆ ಸಾಧ್ಯ? ಖಂಡಿತ ಮನುಷ್ಯ ಅಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀರಾ? ನೋಡೋಣ ಸರಿ ಉತ್ತರ ಏನು ಅಂತ. ಭೂಮಿಯ ಮೇಲೆ ಅತಿ ಹೆಚ್ಚು ರಕ್ತದೊತ್ತಡ ಇರುವಂತ ಪ್ರಾಣಿ ಹೊಂದಿರುವಂತ ಪ್ರಾಣಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಾಜಜಯನಗರದಿಂದ, ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ, ಜಾಫರ್ ಹಂಪಿಯಿಂದ, ರಘುವೀರ್ ಬೆಂಗಳೂರಿನಿಂದ, ಗುರುರಾಜ ಕುಟುಂಬ ವಿರೂಪಾಕ್ಷಪುರದಿಂದ, ಸುಮಿತ್ರಾ ಸಂಡೂರಿನಿಂದ, ರಾಜಕುಮಾರ್ ಕಾತಿರಕ್ಕಿ ಕೆಎಚ್ಬಿ ಕಾಲೋನಿ

ಿಂದ ದೇಶವಳ್ಳಿ ಶಿವು ಚಾಮರಾಜನಗರದಿಂದ, ಹನುಮಂತೇಗೌಡರು ಹಾಡ್ಲಿಯಿಂದ, ಹುಲಗಪ್ಪ ಕಡಿರಾಂಪುರದಿಂದ, ವಿಜಯಲಕ್ಷ್ಮಿ ಮೈಸೂರಿನಿಂದ, ಶಿವಾನಂದ್ ಬಿಜಾಪುರದಿಂದ, ಇನ್ನೂ ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರು. ಅಫ್ಕೋರ್ಸ್ ಮನುಷ್ಯ ಅಂತೂ ಅಲ್ವೇ ಅಲ್ಲ, ಸಿಕ್ಕಾಪಟ್ಟೆ ಈ ರೀತಿಯಲ್ಲಿ ಅಧಿಕ ರಕ್ತದೊತ್ತಡವನ್ನು ಹೊಂದಿರುವಂಥ ಪ್ರಾಣಿ ಜಿರಾಫೆ ಅನ್ನುವಂಥ ಉತ್ತರ ಕಳಿಸ್ಕೊಟ್ಟಿದ್ರಿ. ಎಸ್, ಜಿರಾಫೆ ಸರಿಯಾದ ಉತ್ತರ ಆಗಿತ್ತು. ಯಾಕೆ ಜಿರಾಫೆಗೆ ಈ ರೀತಿ ಅಧಿಕ ರಕ್ತದೊತ್ತಡ ಇದೆ ಅನ್ನೋದನ್ನು ನೋಡಿದ್ರೆ, ಜಿರಾಫೆ ಅಂದ ತಕ್ಷಣ

ಅನ್ನೋದಕ್ಕೆ ತನ್ನ ಕಣ್ಣುಗಳಿಂದಲೇ ರಕ್ತವನ್ನು ಚಿಮ್ಮಿಸುವ ವಿಚಿತ್ರ ಹಲ್ಲಿ ಯಾವುದು? ಶತ್ರುಗಳಿಂದ ರಕ್ಷಿಸಿಕೊಳ್ಬೇಕು ಅಂತ ಕಣ್ಣಿನಿಂದ ರಕ್ತವನ್ನು ಚಿಮ್ಮಿಸುವಂಥ ವಿಚಿತ್ರವಾದಂಥ ಹಲ್ಲಿ ಇದು. ಯಾವುದು ಹಲ್ಲಿ? ಆಹಾ, ಎಲ್ಲ ಗೋಡೆ ಕಡೆ ನೋಡಬೇಡಿ, ಸರಿ ಉತ್ತರ ಹುಡುಕಿ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480909013 ನಮ್ಮ ನಂಬರ್.

0: ಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ

ಮ್ಯೂಸಿಕ್ ಲಿಯೋಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಿ. ಪ್ರಶ್ನೆ ಕೇಳಿ ಆಗಿತ್ತು, ಶತ್ರುಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ತನ್ನ ಕಣ್ಣುಗಳಿಂದಲೇ ರಕ್ತವನ್ನ ಚಿಮ್ಮಿಸುವ ವಿಚಿತ್ರ ಹಲ್ಲಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಚಿದಾನಂದ ಸುಕಲ್ಪೇಟ್ ಸಿಂಧನೂರಿನಿಂದ, ರವಿಶಂಕರ್ ಮೇಟಿಕುರ್ಕೆಯಿಂದ, ಕಿರಣ್ ಬಳ್ಳಾರಿಯಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆಯಿಂದ, ಯೋಗಿತ್ ಗೌಡ ಚಿಂತಾಮಣಿಯಿಂದ, ಸುಬ್ರಹ್ಮಣಿ ಪಿಲ್ಲಿಕುಂಟೆಯಿಂದ, ಸುರೇಶ್ ಕಂಬಳಿ ಕೊಪ್ಪಳದಿಂದ, ಕುಸುಮ ಪರಶುರಾಮ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಹಾಂಟ್ ಲಿಜರ್ಡ್. ಹಾಂಟ್ ಲಿಜರ್ಡ್, ಸೊ ಶತ್ರುಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ತನ್ನ ಕಣ್ಣುಗಳಿಂದಲೇ ರಕ್ತವನ್ನು ಚಿಮ್ಸುತ್ತೆ ಈ ಹಾಂಟ್ ಲಿಜರ್ಡ್. ಹಾಂಟ್ ಅಲ್ಲಿ ಅಂತ ಕೂಡ ಹೇಳ್ಬೋದು. ಸೊ ಅಲ್ಲಿ ಎಲ್ಲಿ ಸದ್ಯಕ್ಕೆ ಗೊತ್ತಿಲ್ಲ. ಸದ್ಯಕ್ಕೆ ಸರಿ ಉತ್ತರ ಮಾತ್ರ ಇದಾಗಿತ್ತು, ಹಾಂಟ್ ಲಿಜರ್ಡ್ ಅಥವಾ ಹಾಂಟ್ ಅಲ್ಲಿ ಸರಿಯಾದ ಉತ್ತರ ಆಗಿತ್ತು. ಎಸ್, ಇವತ್ತಿನ ಕಾರ್ಯಕ್ರಮ ಕುರಿತು ಬಹಳಷ್ಟು ಜನ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಮೆಚ್ಚುಗೆಗೆಲ್ಲ ಧನ್ಯವಾದ. ಇಲ್ಲೊಂದು ಸಂದೇಶ ಬಹಳ ಖುಷಿ ಕೊಡ್ತು ನನಗೆ. ನಮಸ್ತೆ ರಮ್ಯಾ, ನೀವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಗೂಗಲ್ಗೆ ಹೋಗಿ ಆ ಪ್ರಾಣಿ ಹೇಗಿರುತ್ತೆ ಅದರ ಪೂರ್ಣ ವಿವರ ಏನು ಅಂತ ಒಂದು ಹಾಡು ಮುಗಿಯೋದ್ರಲ್ಲೇ ನಾವು ನೋಡೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡ್ರಿ, ಇಂತಹ ಹಲವು ವಿಷಯಗಳು ನಮಗೆಲ್ಲ ಗೊತ್ತೇ ಇರಲ್ಲ. ನಾವು ಉತ್ತರ ಕೊಡ್ತೀವಿ, ಹೆಸರು ಬಂತು ಅನ್ನೋದಕ್ಕಿಂತ ಇದರ ಹಿಂದೆ ಇಂಥ ಒಳ್ಳೊಳ್ಳೆ ವಿಚಾರಗಳೆಲ್ಲ ಇರುತ್ತೆ ಅನ್ನೋದು ಖುಷಿ ಕೊಡುತ್ತೆ. ಒಳ್ಳೆ ವಿಷಯ ತಗೊಂಡು ಬಂದಿದ್ದೀರಿ ರಮ್ಯಾ ಅಂತ ಹೇಳ್ತಾ ಇದ್ದಾರೆ ಯಾರು, ವಾಣಿಶ್ರೀ ಧಾರವಾಡದಿಂದ. ಧನ್ಯವಾದಗಳು ವಾಣಿಶ್ರೀ ಅವರೇ ನಿಮ್ಮ ಸಂದೇಶಕ್ಕೆ. ಸೊ ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ನಿಮಗೆ ಇವತ್ತಿನ ಮಾಹಿತಿ ಕೂಡ ಇಷ್ಟ ಆಯಿತು, ಜೊತೆಗೆ ಹಾಡುಗಳ ಮೂಲಕ ಮನರಂಜನೆ ಕೂಡ ಸಿಕ್ತು ಅಂತ ನಾನಂತೂ ತೃಪ್ತವಾಗಿ ಭಾವಿಸ್ತೀನಿ. ನಿಜ ಅಲ್ವೇ? ಸದ್ಯಕ್ಕೆ 4 ಗಂಟೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಒಂದೊಳ್ಳೆ ವಿಚಾರದ ಮೂಲಕ. ನಾನು ನೀವೆಲ್ಲ ಸ್ನೇಹಿತರು ಅಂತ ತುಂಬ ಖುಷಿಯಿಂದ ಹೇಳ್ಕೊಳ್ತೀವಿ, ಆದರೆ ಒಬ್ಬ ಸಾಧಕನ ಸ್ನೇಹಿತರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಬೇಕಲ್ವಾ? ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಯೂತ್ ಅಚೀವರ್ಸ್ ಹೇಗೆಲ್ಲ ಸ್ನೇಹ ಬಳಗವನ್ನು ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ 4 ಗಂಟೆಯ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ನಿಮ್ಮ ಪ್ರಕಾರ ಕೂಡ ಸಾಧಕರ ಸ್ನೇಹಿತರು ಹೇಗಿರ್ತಾರೆ ಅನ್ನೋದನ್ನು ನೀವು ಖಂಡಿತ ಟೈಪ್ ಮಾಡಿ ಕಳಿಸ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ಸಂಜೆ ತನಕ ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ಜೆ ರಮ್ಯಾ.

ಒಳ್ಳೊಳ್ಳೆ ಪ್ರಶ್ನೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಎಸ್ ಎಂ ಶೋಭಾ ಹಾಸನಿಂದ ಹೇಳ್ತಾ ಇದ್ದಾರೆ. ಅಯ್ಯೋ, ಇವತ್ತು ಕಾರ್ಯಕ್ರಮ ಮಿಸ್ ಮಾಡ್ಕೊಂಡೆ ಅಂತ ಗೀತಾ ಜೋಶಿ ಕಲಬುರಗಿಯಿಂದ ಬೇಸರ ವ್ಯಕ್ತಪಡಿಸಿದ್ದಾರೆ. ಪರವಾಗಿಲ್ಲ, ಮತ್ತೊಮ್ಮೆ ಕೇಳಿ ಕಾರ್ಯಕ್ರಮವನ್ನು. ಹುಬ್ಬಳ್ಳಿಯ ಲೋಹೆ ನಗರದಿಂದ ಚನ್ನಬಸಪ್ಪ ಕರಮಡಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ರಮ್ಯಾ ಸೂಪರ್ ಪ್ರೋಗ್ರಾಮ್ ಆಫ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ವಿತ್ ಸೂಪರ್ ಸಾಂಗ್ಸ್ ಅಂತ ಹೇಳಿ ಎಸ್ ನಾಗರಾಜ್ ರಾವ್ ಅನ್ಪುಣೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಳ್ಳುವಂಥ ಪ್ರಶ್ನೆ ಗೊತ್ತಿರದಂಥ ಅನೇಕ ಮಾಹಿತಿ ಕೊಡುತ್ತೆ. ನಮ್ಮಿಂದ ನಿಮ್ಮಿಂದ ಉತ್ತರ ಮಾಹಿತಿ ಮನರಂಜನೆ ಎಲ್ಲ ಅಬ್ಬಬ್ಬ. 3 ಗಂಟೆಯಿಂದ 4 ಗಂಟೆ ಸಮಯಕ್ಕೆ ಪ್ರತಿನಿತ್ಯ ಕಾಯ್ದಾ ಇರ್ತೀವಿ. ಇಷ್ಟು ಬೇಗ ಮುಗಿದೋಯ್ತಾ ಅಂತ ಸ್ವಲ್ಪ ಬೇಸರ ಕೂಡ ಆಗತ್ತೆ ಅಂತ ಹೇಳಿ ವರಲಕ್ಷ್ಮಿ ಅವರು ಪೀಣ್ಯದಿಂದ ಹೇಳ್ತಾ ಇದ್ದಾರೆ.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಿ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 4:01:40. ಸೆಕೆಂಡ್ಗಳು. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ ಈ ಹೊತ್ತಲ್ಲಿ ನಿಮಗಾಗಿ ಮುಡಿ ಬರ್ತಾ ಇದೆ. ಸಾಮಾನ್ಯವಾಗಿ ಯೂತ್ಸ್ ಅಂದ ತಕ್ಷಣ ಜೋಶ್ ಇರುತ್ತೆ, ಒಂದು ಕ್ರಿಯೇಟಿವಿಟಿ ಇರುತ್ತೆ, ಏನು ಬೇಕು ಮಾಡ್ತೀನಿ ಅನ್ನೋ ಹಠ ಛಲ ಹುಮ್ಮಸ್ಸು ಎಲ್ಲ ಇರುತ್ತೆ. ಆದರೆ ಸುತ್ತ ಇರುವಂಥ ಬಳಗ ಏನಾದರೂ ಸ್ವಲ್ಪ ಹಾದಿ ತಪ್ಪಿಸ್ತು ಅಂತ ಹೇಳಿದ್ರೆ ಒಮ್ಮೆಲೆ ಎಲ್ಲವೂ ಕುಸಿದು ಹೋಗುತ್ತೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ಆ ಯುವ ಜನತೆಯ ಸ್ನೇಹ ಬಳಗ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ಒಬ್ಬ ಸಾಧಕ ಅಥವಾ ಸಾಧನೆ ಮಾಡ್ತಿರುವಂಥವರು ಸಾಧಕರು ಯಾವ ರೀತಿಯ ಸ್ನೇಹ ಬಳಗವನ್ನು ಇಟ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಈ ಹೊತ್ತಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ. ನಿಮ್ಮ ಪ್ರಕಾರ ಕೂಡ ಯುವ ಜನತೆಯ ಸ್ನೇಹ ಬಳಗ ಹೇಗಿರಬೇಕು? ಯುವಕರು ನಮ್ಮ ಮಕ್ಕಳು ಸಾಧನೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ

ಸುತ್ತಲಿನ ವಾತಾವರಣದ ಜೊತೆ ಜೊತೆಗೆ ಫ್ರೆಂಡ್ಸ್ ಅನ್ನೋದು ತುಂಬಾನೇ ಪ್ರಮುಖವಾದಂತ ಪಾತ್ರ ವಹಿಸುವಂತ ಒಂದು ಬಳಗ. ಹಾಗಾಗಿ ನೀವೇನ್ ಹೇಳ್ತೀರಿ ಸ್ನೇಹ ಬಳಗದ ಬಗ್ಗೆ, ಅದರಲ್ಲೂ ಸಾಧಕರ ಸ್ನೇಹ ಬಳಗದ ಬಗ್ಗೆ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದೀರಿ, ಇನ್ನೂ ನೀವು ಕ್ವಿಜ್ ಮೂಡಿಂದ ಆಚೆ ಬಂದಿಲ್ಲ. ಸೊ ಎಕ್ಸಲೆಂಟ್ ಆಗಿತ್ತು ಇವತ್ತಿನ ಇಂಟೆಲಿಜೆಂಟ್ ಕ್ವಿಜ್ ಹಾಡುಗಳ ಜೊತೆ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ಇವತ್ತಿನ ಪ್ರೋಗ್ರಾಮ್ ಮೇಡಮ್ ಎಲ್ಲ ಹಾಡುಗಳು ಸೂಪರ್ ಕೇಳ್ತಾ ಇದ್ದಾರೆ, ನಾವು ಪ್ರಶ್ನೆಗಳನ್ನೇ ಮರ್ತೋಗ್ಬಿಟ್ವಿ ಉತ್ತರ ಕೊಡೋಕೆ ಅಂತ ಪುಷ್ಪ ಶಾನುಭೋಗರ ಗದಗಿಂದ ಹೇಳ್ತಾ ಇದ್ದಾರೆ. ಅನಿಲ ಭೀಷಣವರ್ ಶಮನೆವಾಡಿಯಿಂದ ಎಸ್ ಹೊಂಬಿಸಲು ನಿರೂಪಣೆ ಹಾಡು ಸೂಪರು ಸೂಪರು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಎಸ್ ಹಾಡು ಕೂಡ ಬಹಳ ಇಷ್ಟ ಆಯಿತು ನಮಗೋಸ್ಕರ ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಸದ್ಯಕ್ಕೆ ನಾವು ಬ್ಯಾಂಗ್ಳೂರ್ ಯೂತ್ ಕಡೆ ಬಂದ್ಬಿಡೋಣ. ಹೊಂಬಿಸಿಲುವನ್ನು ಪಕ್ಕಕ್ಕಿಟ್ಟು ಸಂಜೆಯ ಹೊತ್ತಿಗೆ ನಾವು ಎಂಟ್ರಿ ಆಗಿದ್ದೀವಿ. ಈ ಹೊತ್ತಲ್ಲಿ ನಮ್ಮ ಯುವಜನತೆಯ ಸ್ನೇಹ ಬಳಗದ ಬಗ್ಗೆ ಮಾತಾಡ್ತಾ ನಾವು ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆ ನಿಮ್ಮ ಆರ್ಜೆ ರಮ್ಯಾ.

ಪ್ರೀತಿ ಮಾತ್ರ ಪಂಚಾಮೃತ ಅಲ್ಲ, ಸ್ನೇಹ ಕೂಡ ಪಂಚಾಮೃತದಂತೆ, ಅಷ್ಟೇ ಸಿಹಿಯಾಗಿ ಅಷ್ಟೇ ಪವಿತ್ರತೆಯನ್ನು ಹೊಂದಿರುತ್ತೆ. ಆದರೆ ಸಾಧನೆ ಅನ್ನೋವಂಥ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಅಸೂಯೆ, ಹಾ ಹಾ ನನಗಿಂತ ಮೇಲೋಗ್ಬಿಟ್ರೆ ಅನ್ನುವಂಥ ಭಾವ, ಏನಾದರೂ ಒಂದು ವೇಳೆ ಸ್ನೇಹ ಬಳಗದಲ್ಲಿ ಮೂಡ್ತು ಅಂತ ಹೇಳಿದ್ರೆ ಒಬ್ಬರ ಕಾಲೆಳೆಯುವ ಕೆಲಸ ಮತ್ತೊಬ್ಬರು ಮಾಡ್ತಾ ಹೋಗ್ತಾರೆ. ನೀನು ಮೇಲೆ ಹೋಗಬಾರ್ದು, ನೀನು ಮೇಲೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗಾಗಿ ಸಾಧಕರ ಸ್ನೇಹ ಬಳಗವನ್ನು ನೋಡಿ ನಾವು ಯಾವ ರೀತಿಯ ಸ್ನೇಹವನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅರ್ಥಕೊಳ್ಬೋದು. ಸಾಮಾನ್ಯವಾಗಿ ಸಾಧಕರ ಸ್ನೇಹ ಬಳಗ ಹೇಗಿರುತ್ತೆ ಗೊತ್ತಾ? ಪರಸ್ಪರ ಪ್ರೇರಣೆ ಕೊಡುವಂಥ ಸ್ನೇಹಿತರು ಜೊತೆಯಾಗಿರ್ತಾರೆ. ಒಬ್ಬರ ಸಾಧನೆ ಹಾಗೆ ಅವರ ಕಠಿಣ ಪರಿಶ್ರಮವನ್ನು ಕಂಡು ಮತ್ತೊಬ್ಬರು ಅದರಿಂದ ಸ್ಫೂರ್ತಿ ಪಡೆಯೋ ಹಾಗೆ ಇರಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅಸೂಯೆ ಪಟ್ಟುಕೊಳ್ಳುವ ಹಾಗೆ ಇರಬಾರದು. ಆ ರೀತಿಯ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಸ್ನೇಹ ಬಳಗದಲ್ಲಿ ಇಟ್ಕೊಂಡಿರ್ತಾರೆ ಈ ಸಾಧಕರು. ಹಾಗಾಗಿ ನಮ್ಮ ಮಕ್ಕಳು ಕೂಡ, ನಮ್ಮ ಯುವಜನತೆ ಕೂಡ ಸಾಧನೆಯ ಹಾದಿಯನ್ನು ಏರೋವಾಗ, ಆ ದಾರಿಯಲ್ಲಿ ಸಾಗುವಾಗ ಅವರ ಸ್ನೇಹ ಬಳಗ ಈ ರೀತಿಯ ಮನೋಭಾವದಿಂದ ಇದ್ರೆ ಅವರ ಸಾಧನೆಗೆ ಮತ್ತಷ್ಟು ಸ್ಫೂರ್ತಿ ಸಿಗತ್ತೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ರೆ, ಸಾಧಕರ ಸ್ನೇಹ ಸಂಬಂಧ ಪರಸ್ಪರರ ಬೆಳವಣಿಗೆಗೆ ಪೂರಕವಾಗಿರಬೇಕು. ಇದು ಸ್ಪರ್ಧೆಗಿಂತ ಹೆಚ್ಚಾಗಿ ಸಹಕಾರ ಇರಬೇಕು, ನಿಸ್ವಾರ್ಥ ಬೆಂಬಲ ಇರಬೇಕು, ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಮನ್ನಣೆ ಕೊಡಬೇಕು, ಇಬ್ಬರೂ ಗುರಿಗಳಿಗೆ ಒತ್ತು ಕೊಡುವ ಹಾಗೆ ಇರಬೇಕು. ಹಾಗಿದ್ದಾಗ ಮಾತ್ರ ಸಾಧನೆಯ ಕಡೆಗೆ ಅವರು ಸಾಗೋದಕ್ಕೆ ಪರಸ್ಪರ ಸ್ನೇಹ ಬಳಗ ಸಹಕಾರಿಯಾಗತ್ತೆ ಅಂತ ಹೇಳಿ ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಮತ್ತೊಬ್ಬರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ನಿಮ್ಮ ಪ್ರಕಾರ ಸಾಧಕರ ಸ್ನೇಹ ಬಳಗ ಹೇಗಿರಬೇಕು? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಜೇಸುದಾಸ್ ಅವರ ದನಿಯಲ್ಲಿ ಚೋರ ಚಿತ್ತ ಚೋರ ಚಿತ್ರದ ಗೀತೆಯನ್ನ ಕೇಳಿದ್ರಿ, ಹೌದಲ್ವಾ? ಆ ಮನಸ್ಸು ಸ್ನೇಹದ ಮನಸ್ಸಾಗಿದ್ರೆ ಅದು ಸಂಪೂರ್ಣ ಪ್ರೀತಿ ತುಂಬಿ ಸ್ನೇಹಪೂರ್ವಕವಾಗಿ ಸಾಧನೆಗೆ ಪ್ರೋತ್ಸಾಹ ಕೊಡುವಂತ ಸ್ನೇಹ ಬಳಗದ ಮನಸ್ಸಾಗಿದ್ರೆ ಎಷ್ಟು ಖುಷಿಯಾಗುತ್ತೆ ಸಾಧನೆಯಲ್ಲಿ ಅನ್ನುವಂಥದ್ದು. ಶಾಂತ ಚರಬಡಿಗೆರ ಕೊಕ್ನೂರ್ ಹರಿಹರಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಸ್, ನೀವು ನಡೆಸಿಕೊಡ್ತಿರುವಂತಹ ಕಾರ್ಯಕ್ರಮಗಳು ಕೇಳುಗರ ಮನಸ್ಸಿಗೆ ಹತ್ರ ಆಗತ್ತೆ, ಧನ್ಯವಾದಗಳು ಅಂತ ಹೇಳಿ ಒಂದು ಉದ್ದದ ಸಂದೇಶ ಕಳಿಸಿದ್ದೀರಿ. ಸೊ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದ್ರ ಜೊತೆ ಜೊತೆಗೆ ಈ ಹೊತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ. ಎಸ್, ಅರ್ಥಪೂರ್ಣ ಜ್ಞಾನಯುಕ್ತ ವಿಷಯಗಳನ್ನ ಉಣಬಡಿಸ್ತಾ ಇದ್ದೀರಿ. ಇದ್ರ ಜೊತೆಗೆ ಸ್ನೇಹ ಬಳಗ ಯಾವತ್ತೂ ಸಾಧಕನ ಸ್ನೇಹ ಬಳಗ ಚೆನ್ನಾಗಿರಬೇಕು, ಅವರು ಒಬ್ರಿಗೊಬ್ರು ಪ್ರೋತ್ಸಾಹ ಕೊಡುವ ಹಾಗೆ ನೈತಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಬದುಕಿಗೆ ಬೇಕಾದಂತೆ ತಾಳ್ಮೆ ಪರಸ್ಪರ ವಿಶ್ವಾಸದ ಮಹತ್ವವನ್ನು ಇಟ್ಟುಕೊಂಡಾಗ ಅದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆ ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು. ಸ್ನೇಹಿತರ ಬಳಗ ಹೇಗಿರಬೇಕು ಅಂದರೆ ಉತ್ತಮ ಸ್ನೇಹ ಬಳಗ ನಮ್ಮ ಜೀವನದ ಏಳು ಬೀಳುಗಳಲ್ಲಿ ಬೆಂಗಾವಲಾಗಿ ನಿಲ್ಲುವ ಪ್ರತಿಯೊಂದು ಹಂತದಲ್ಲೂ ಪ್ರೋತ್ಸಾಹಿಸುವ ಸ್ನೇಹಿತರ ಗುಂಪನ್ನು ಹೊಂದೋದು ನಿಜಕ್ಕೂ ಅದೃಷ್ಟ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರ ಬಳಗ ಕಡಿಮೆ ಆಗತ್ತೆ, ಕಾರಣ ಅವರವರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವುದೇ ಒಂದು ಒಳ್ಳೆ ಸಾಧನೆ ಮಾಡುವಾಗ ಗೆಳೆಯರ ಬಳಗ ಅಥವಾ ಸ್ನೇಹಿತರು ಕೊಡುವಂತ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ಕೆಲವು ಸ್ನೇಹಿತರು ಒಳ್ಳೆಯವರಂತೆ ಕಂಡ್ರು ಕಾಲೆಳೆಯುವ ಪ್ರವೃತ್ತಿ ಉಳ್ಳವರಾಗಿರ್ತಾರೆ. ಒಳ್ಳೆಯದಕ್ಕೆ ಪ್ರೋತ್ಸಾಹ ನೀಡಿ ಬೆಂಬಲಕ್ಕೆ ನಿಂತರೆ ಆ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಪ್ರಮುಖ ವ್ಯಕ್ತಿಯಾಗಿ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ಕಾರ್ಯಕ್ರಮ ಬೆಂಬಲ ನೀಡಿ ಬೆನ್ನು ತಟ್ಟುವಂಥದ್ದು ಅತ್ಯಮೂಲ್ಯ ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ, ನೀವು ಹೇಳೋದಕ್ಕೆಲ್ಲ ನಾನು ಸೈ ಅಂತ ಹೇಳ್ತೀನಿ. ಹಾಗೆ ಸಂದೇಶ ಕಳಿಸಿ ಬ್ಯೂಟಿಫುಲ್ ಸಾಂಗ್ಸ್ ಅಂತೇಳಿ ಸುರೇಶ್ ಬಾಬು ಬಿ ವಿ ಬ್ಯಾತಾಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಕಾಯ್ತಾ ಇದೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು FM ರೇನ್ಬೋ.

ಪರಸ್ಪರ ಒಬ್ಬರನ್ನೊಬ್ಬರು ಹೀಗೆ ಹೊಗಳುವ ಹಾಗೆ ಸ್ನೇಹಿತರಿದ್ರೆ ಅದು ತುಂಬಾ ಚಂದ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿ ಕೊಟ್ಟಿದ್ದಾರೆ. ಸೊ ಇವತ್ತಿನ ದಿನಗಳ ಯೂತ್ಸ್ ಹೇಗಿರ್ತಾರೆ ಗೊತ್ತಾ? ಸಿಕ್ಕಾಪಟ್ಟೆ ಸ್ಮಾರ್ಟ್, ಬ್ರಿಲಿಯಂಟ್, ಇಂಟೆಲಿಜೆಂಟ್ ಆಗಿರ್ತಾರೆ. ಅವ್ರ ಗುರಿ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನು ಹೊಂದಿರ್ತಾರೆ. ಹಾಗಾಗಿ ಹೊರಗಿನ ಹೆಚ್ಚು ವಿಚಾರಗಳಿಗೆ ಅವರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ, ಫೋಕಸ್ಡ್ ಆಗಿರ್ತಾರೆ ಅವರ ಗುರಿ ಮೇಲೆ. ಅಂತೂ ಹಾರ್ಡ್ ವರ್ಕ್ ಮಾಡುವಂಥ ಟೈಮಲ್ಲಿ ಯಾರಾದರೂ ಒಂದು ಸ್ವಲ್ಪ ಹಾಗೆ ಹೀಗೆ ಸ್ನೇಹಿತರು ಏನಾದರೂ ಸಮಸ್ಯೆ ಮಾಡಿದ್ರು ಕೂಡ, ಜಲಸಿ ತೋರಿಸಿದ್ರು ಕೂಡ, ಅದನ್ನೆಲ್ಲ ಅವರು ದೂರ ಮಾಡಿ ಅದರಿಂದ ಮುಂದೆ ಹೋಗುವಂಥ ಗುಣಗಳನ್ನು ಇವತ್ತಿನ ಯೂತ್ಸ್ ಹೊಂದಿರ್ತಾರೆ. ಸೊ ಅವ್ರ ಸರೌಂಡಿಂಗ್ ಯಾವಾಗಲೂ ಕೇರ್ಫುಲ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅ ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇಸ್ ಡೀಡ್ ಅಂತಾರಲ್ಲ ಹಾಗೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಎಸ್, ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಮಾಡೋ ಹಾಗಿರಬೇಕು. ಸೊ ಅದ್ರ ಜೊತೆಗೆ ಅವರು ಅಚೀವ್ಮೆಂಟ್ಸ್ಗಳನ್ನು ಸೆಲೆಬ್ರೇಟ್ ಮಾಡಬೇಕು. ನನ್ನ ಫ್ರೆಂಡ್ ವಿನ್ ಆದ ಅಂದರೆ ಅದೊಂದು ನನಗೆ ದೊಡ್ಡ ಖುಷಿ ಕೊಡುವಂಥ ವಿಷಯ ಅಂತ ಹೇಳಿ ಪರಸ್ಪರರು ಅವರವರ ಉನ್ನತಿಗಳನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಹಾಗೆ ಇರಬೇಕು. ಅದೆಲ್ಲದರ ಜೊತೆಗೆ ಇಂಪಾರ್ಟೆಂಟಾಗಿ ಮ್ಯೂಚುವಲ್ ಅವರ ಪ್ಯಾಷನ್ಸ್ ಏನಿರುತ್ತೆ ಅದ್ರ ಬಗ್ಗೆ ಒಂದು ಮ್ಯೂಚುವಲ್ ಡಿಸ್ಕಷನ್ ಆಗಬೇಕು. ಸೊ ನೀನೇನು ಮಾಡ್ತಾ ಇದೀಯ, ನಾನೇನು ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ಬೋದು, ಏನು ಎತ್ತ ಅಂತ ಹೇಳಿ ಈ ರೀತಿಯ ಡಿಸ್ಕಷನ್ಸ್ ಇಬ್ಬರ ಮಧ್ಯೆ ಇತ್ತು ಅಂತ ಹೇಳಿದ್ರೆ ಅದೊಂದು ಒಳ್ಳೆ ಸ್ನೇಹ ಬಳಗ ಆಗಿರುತ್ತೆ ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ. ಹಾಗೆ ಸುರೇಂದ್ರ ಕುಂದಾಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿ, ಸಾಮಾನ್ಯವಾಗಿ ಸ್ನೇಹಿತರ ಬಳಗದಲ್ಲಿ ಸ್ಪರ್ಧೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಆದರೆ ಆ ಸ್ಪರ್ಧೆ ಆರೋಗ್ಯಕರ ಸ್ಪರ್ಧೆ ಆಗಿರಬೇಕು. ಒಬ್ಬರನ್ನೊಬ್ಬರು ತುಳಿಬೇಕು, ತುಳಿದು ಮೇಲಕ್ಕೆ ಹೋಗಬೇಕು ಅನ್ನೋ ರೀತಿಯ ಸ್ಪರ್ಧೆ ಆಗಿರಬಾರ್ದು ಅಂತ ಹೇಳ್ತಾ ಇದಾರೆ. ಸಾಧಕರ ಸ್ನೇಹ ಬಳಗ ಪ್ರೋತ್ಸಾಹದಾಯಕವಾಗಿರಬೇಕು, ಯಾವುದೇ ಸಮಯದಲ್ಲೂ ಪ್ರೇರೇಪಿಸ್ತಾ ಇರಬೇಕು. ಮಧ್ಯ ಪೋಷಕರುಗಳು ಸ್ನೇಹಿತರುಗಳು ಭಿನ್ನಾಭಿಪ್ರಾಯ ಮೂಡದಂತೆ ನೋಡ್ಕೊಳ್ಬೇಕು. ಸ್ನೇಹಿತರ ಹೇಳಿಕೆಯನ್ನು ಹೋಲಿಸಿ ನೀನು ಅವನಂತೆ ಇಲ್ಲ, ನೀನು ಹಂಗಾಗಲಿಲ್ಲ ಅಂತೆಲ್ಲ ಹೇಳಿ ಪೋಷಕರು ಕೂಡ ಇಬ್ಬರ ಸ್ನೇಹದ ನಡುವೆ ಅಸೂಯೆ ತುಂಬೋ ಹಾಗೆ ಮಾಡಬಾರ್ದು. ಸೊ ಇಲ್ಲಿ ಪೋಷಕರ ಪಾತ್ರ ಕೂಡ ಸ್ನೇಹ ಬಳಗದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿ ಎಸ್ ಎಂ ಶೋಭಾ ಹಾಸನ್ನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ

0: ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. ಎಸ್, ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಭದ್ರಾವತಿ ತಾಲೂಕು ಹುಣಸೆಕಟ್ಟೆ ಜಂಕ್ಷನ್ ಇಂದ ಸುನೀಲ್ ಕುಮಾರ್ ಅವರು ಹೇಳ್ತಾ ಇದಾರೆ, ನನ್ನ ವೈಯಕ್ತಿಕ ಜೀವನದಲ್ಲಿ ಬಹಳ ಅಸೂಯೆ ಪಡುವಂತ ಗೆಳೆಯರನ್ನೇ ನೋಡಿದೆ ಮೇಡಮ್. ಎಲ್ಲೋ ಬೆರಳೆಣಿಕೆಯಷ್ಟು ಗೆಳೆಯರು ಮಾತ್ರ ಖುಷಿಪಟ್ಟರು ನಮ್ಮ ಏಳಿಗೆ ನೋಡಿ. ಇದೆಲ್ಲ ಒಂಥರ ಇವತ್ತಿನ ಕಾಲದಲ್ಲಿ ಸ್ವಾಭಾವಿಕ ಆಗಿಬಿಟ್ಟಿದೆ. ಒಂಥರ ಒಳ್ಳೇದೇ ಬಿಡಿ, ನಾವು ಬೆಳೆಯೋದಕ್ಕೆ ಅನುಕೂಲ ಆಗುತ್ತಲ್ವಾ ಅಂತ ಹೇಳ್ತಾ ಇದಾರೆ. ಒಂದು ಲೆಕ್ಕದಲ್ಲಿ ನಿಜ, ಆದರೂ ಕೂಡ ನಮ್ಮ ಸುತ್ತಲಿನ ವಾತಾವರಣ ಯಾವತ್ತಿಗೂ ಒಳ್ಳೆಯವರಿಂದ ಕೂಡಿದರೆ ಇನ್ನೂ ಖುಷಿಯಾಗತ್ತೆ ಅಲ್ವೇ. ಈಗಿನ ಜೀವನದ ಒತ್ತಡದಲ್ಲಿ ಒಳ್ಳೆ ಸ್ನೇಹಿತರೇ ಬೇಕು, ಇಲ್ಲದೇ ಇದ್ರೆ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡತ್ತೆ ಅಂತ ಹೇಳಿ ಶ್ರೀನಿವಾಸ್ ಪದ್ಮನಾಭನಗರದಿಂದ ಹೇಳ್ತಾ ಇದ್ದಾರೆ. ಸೂಪರ್ ಸಾಂಗ್ಸ್ ಅಂತ ಹೇಳಿ ವೆಂಕಟೇಶ್ ಆರ್ ಶಾನುಭೋಗ್ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಜೊತೆಗೆ. ಸೊ ಯಾರು ನಮ್ಮನ್ನ ಡಿಸ್ಕರೇಜ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ ಅಂತ ಫ್ರೆಂಡ್ಸ್ನ ನಾವು ಅವಾಯ್ಡ್ ಮಾಡಬೇಕು. ಸೊ ನಾವು ನಮ್ಮ ಅಚೀವ್ಮೆಂಟ್ ಕಡೆ ನಮ್ಮನ್ನ ತಳ್ಳೋ ಅಂಥವ್ರು ಹೋಗೋ ಅಂಥವ್ರು ಇದ್ರೆ ಮಾತ್ರ ಸರಿ. ನೆಗೆಟಿವ್ ಥಾಟ್ಸ್ನ ನಮ್ಮ ಕಡೆಗೆ ತುಂಬಿಟ್ಟು ನಮ್ಮ ಅಚೀವ್ಮೆಂಟ್ಸ್ನ ಕಡಿಮೆ ಮಾಡುವಂಥದ್ದು, ಕೆಳಗಿಳಿಸುವಂಥ ಫ್ರೆಂಡ್ಶಿಪ್ಪಿಂದ ನಾವು ದೂರ ಇರೋದಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕಂತ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ವಿಜಯಪುರದಿಂದ ಸುನೀತಾ ಅಶೋಕ್ ಸೂಪರ್ ಸಾಂಗ್ಸ್ ಮೇಡಮ್ ಅಂತ ಸಂದೇಶ ಕಳಿಸಿದರೆ, ಗದಗಿನ ಪುಷ್ಪ ಶಾನುಭೋಗರ ಸಂದೇಶ ಕಳಿಸಿ, ಇವತ್ತಿನ ಯೂತ್ ಚೆನ್ನಾಗಿರ್ತಾರೆ ಮೇಡಮ್, ಎಕ್ಸ್ಪೆಷಲಿ ಫ್ರೆಂಡ್ಶಿಪ್ಗೆ ಚೆನ್ನಾಗಿ ನಿಭಾಯಿಸ್ತಾರೆ, ಅವ್ರ ಕಷ್ಟಕಾಲಕ್ಕೆ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ಗೆಳತಿಯರು ಕೂಡ ಹಾಗೆ ಇದ್ದಾರೆ, ನನ್ನ ಗೆಳತಿಯರು ಕೂಡ. ದುಡ್ಡಿನ ವ್ಯವಹಾರ ತುಂಬ ಚೆನ್ನಾಗಿರಬೇಕು, ಮತ್ತು ಸ್ನೇಹದಲ್ಲಿ ಗೌರವ ಕಡಿಮೆ ಆದರೂ ನಂಬಿಕೆ ತುಂಬ ಮುಖ್ಯ ಇರಬೇಕು. ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಸ್ನೇಹದಲ್ಲಿ ತುಂಬ ಗೌರವ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದೊಂಥರ ಸ್ನೇಹ ಅನ್ನಿಸ್ಕೊಳ್ಳೋದಿಲ್ಲ ಅಲ್ವಾ. ನೀವು ಹೇಳಿದ್ದು ಕರೆಕ್ಟಾಗಿದೆ ಮೇಡಮ್. ಕೆಲವರ ಸಾಧನೆಗೆ ಅವಮಾನ ಹಠ ಛಲ ಜೊತೆಗೆ ಮನೆಯವರ ಸಹಾಯ ಆಗಿರುತ್ತೆ, ಆದ್ದರಿಂದ ತುಂಬ ಸಾಧಕರಿಗೆ ಸ್ನೇಹಿತರ ಸಂಖ್ಯೆ ಕಡಿಮೆ ಇರ್ತಾರೆ, ಏಕೆಂದರೆ ಅವರ ಬಳಿ ಸಮಯ ಸಾಕಷ್ಟು ಇರೋದಿಲ್ಲ. ಇವರ ಸ್ನೇಹಿತರು ಒಳ್ಳೆಯವರಾಗಿರ್ತಾರೆ, ಇದ್ರೂ ಕೂಡ ಮೂರು ಕಾಲಿಂದ ನಾನು ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಮಂಡಿಕಲ್ ಕೃಪಾ ಉಮೇಶ್ ಅವರು. ಕಾರ್ಯಕ್ರಮದ ವಿಷಯ ಚೆನ್ನಾಗಿದೆ, ಸ್ನೇಹ ಬಳಗ ಅಂದರೆ ಎಲ್ಲರೂ ಸಮಾನರು, ನಾನು ನಾನೇ ಅನ್ನುವ ಮನೋಭಾವ ಇರಬೇಕು, ಯಾರು ಜೀವನದಲ್ಲಿ ಮುಂದೆ ಬಂದರೂ ಅವರನ್ನು ನೋಡಿ ಸಂತೋಷ ಪಡಬೇಕು, ಸ್ನೇಹ ಬಳಗದಲ್ಲಿ ಆತ್ಮೀಯತೆ ಗೌರವ ವಿಶ್ವಾಸ ನಂಬಿಕೆ ಎಲ್ಲ ಇರಬೇಕು. ಹಾಡುಗಳಂತೂ ಪ್ರಸಾರ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ನಿಲಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓ ಜೀವವೇ ಹಾಡು ಬಹಳ ಇಷ್ಟ ಆಯಿತು ಅಂತ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ಹೇಳೋದ್ರ ಜೊತೆಗೆ, ಸಾಧಕರ ಸ್ನೇಹ ಹಲಸಿನ ಹಣ್ಣಿನ ಜೇನಿನ ಆಗಿರಬೇಕು, ಸವಿದಷ್ಟು ಸಿವಿಯಾಗಿರಬೇಕು. ನಮ್ಮ ಆರ್ಜಿಗಳು ಯಾಕಂದರೆ ಇವತ್ತಿನ ಆನಿರಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ನೀಡೋದು ಕೂಡ ಅಷ್ಟು ಈಸಿ ಕೆಲಸ ಅಲ್ಲ. ಪ್ರಶ್ನೆಗಳನ್ನು ಹುಡುಕಿ ಅದರಿಂದ ಆಗುವಂಥ ಉಪಯೋಗಗಳನ್ನು ತಿಳಿದು ಮೊದಲೇ ತಯಾರು ಮಾಡ್ಕೊಂಡು ಬರೋದು ಕೂಡ ಒಂದು ರೀತಿ ಸಾಧನೆ. ಅಫ್ಕೋರ್ಸ್ ಈ ಸಾಧನೆಗೆ ನಿಮ್ಮಂಥ ಸ್ನೇಹಿತರೇ ಸ್ಫೂರ್ತಿ, ಇದು ನಾನು ಕೂಡ ಹೇಳಲೇಬೇಕು ವಾಣಿಶ್ರೀ ಅವರೇ. ನೀವೆಲ್ಲ ಇಂಥ ಸ್ನೇಹ ಕೊಟ್ಟಿರೋದ್ರಿಂದಲೇ ನಾವು ಕೂಡ ಹೆಚ್ಚು ಸಾಧನೆ ಮಾಡೋದಕ್ಕೆ ಪ್ರಶ್ನೆಗಳನ್ನು ಹುಡುಕೊಂಡು ಬರುವಂಥ ಸಾಧನೆಗೆ ಅದು ಸಾಧ್ಯ ಆಗ್ತಾ ಇರೋದು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಅನಂತಕುಮಾರ್ ಅವರು, ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿಯಿಂದ ಹೇಳ್ತಾ ಇದ್ದಾರೆ, ಸ್ನೇಹಿತರು ಇರ್ತಾರೆ ಜೀವನದ ಎಲ್ಲಾ ಕಾಲದಲ್ಲೂ, ಆದರೆ ಹಿಂದಿನ ಕಾಲದ ಹಾಗೆ ಈಗಿನ ಕಾಲದ ಸ್ನೇಹಿತರು ಇರೋದಿಲ್ಲ, ಕಾರಣ ಬದಲಾದ ಜೀವನ ಕ್ರಮ, ಜೀವನ ಮೌಲ್ಯ ಇಲ್ಲದೆ ಇರೋದು, ಒಳ್ಳೆ ಸ್ನೇಹಿತರು ಇರೋದು ಬಹಳ ಅಪರೂಪ ಅಂತ ಹೇಳ್ತಾ ಇದ್ದಾರೆ. ಎಸ್, ಇನ್ನೂ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ.

ಹೌದಲ್ಲ, ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ಕೂಡ ನಿನಗೋಸ್ಕರ ಎಲ್ಲ ಟೈಮಲ್ಲಿ ನಾವಿರ್ತೀವಿ ಅಂತ ಹೇಳೋ ಅಂತ ಸ್ನೇಹ ಬಳಗ ಇತ್ತು ಅಂತ ಹೇಳಿದ್ರೆ ಸಾಧನೆಗೆ ಇನ್ನೇನು ಬೇಕು ಅಲ್ವೇ? ಸ್ನೇಹ ಅಂದಾಕ್ಷಣ ಮನಸ್ಸಿಗೆ ಇಂಪು ಕೊಡೋದನ್ನ ಕಂಡೆ, ಕ್ಷಣ ಕ್ಷಣಕ್ಕೆ ಕಂಪು ಕೊಡುವ ಸುಂದರ ಹೂದೋಟ, ಇದರಲ್ಲಿ ಸ್ವಾರ್ಥದ ಕಳೆ ಬರಬಾರ್ದಷ್ಟೇ, ಅದಕ್ಕೆ ಎಚ್ಚರ ವಹಿಸಬೇಕು ಅಂತ ದೇಶವಳ್ಳಿ ಶಿವು ಅವರು ಚಾಮರಾಜನಗರದಿಂದ ಒಂದೊಳ್ಳೆ ತೋಟದ ಪರಿಕಲ್ಪನೆಯಲ್ಲಿ ಸ್ನೇಹನ ಕಟ್ಕೊಟ್ಬಿಟ್ರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಗೆಳೆತನ ಅನ್ನುವಂಥದ್ದು ಒಂದು ಸುಂದರ ಹೂದೋಟವಿದ್ದಂತೆ, ಸ್ನೇಹ ಅನ್ನೋ ಹೂದೋಟದಲ್ಲಿ ನಾವುಗಳು ಒಂದು ಸುಂದರ ಹೂ ಆಗಿರಬೇಕೆ ಹೊರತು ಮುಳ್ಳಾಗಿರಬಾರ್ದು ಅಂತ ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ವಾವ್, ಏನಿದು, ಇಷ್ಟೊಂದು ಕಾವ್ಯಮಯವಾಗಿದೆ ಇವತ್ತಿನ ಸಂದೇಶಗಳು. ಸೂಪರ್ ಸಾಂಗ್ಸ್ ಅಂತೇಳಿ ಮಲ್ಲೇಶ್ವರದಿಂದ ಸಂಪತ್ ಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಸ್ನೇಹಿತರು ತುಂಬಾ ಅಗತ್ಯ, ಹಿರಿಯರು ಮಾತು ಹೇಳಿದ್ದಾರೆ, ನೀನು ನಿನ್ನ ಸ್ನೇಹಿತರು ಯಾರಂತ ಹೇಳು, ನೀನು ಎಂಥವನು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳಿ. ಹಾಗಾಗಿ ಸ್ನೇಹ ಅನ್ನೋದು ತುಂಬಾ ಎಚ್ಚರಿಕೆಯಿಂದ ಮಾಡ್ಕೊಳ್ಳೋ ಅಂತ ವಿಚಾರ ಅಂತ ಹೇಳಿ ಶಾಂತಚಾರ ಬಡಿಗೇರ ಹರಿಹರ ಕೊಕ್ನೂರ್ನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ, ಚಂದ್ರಮುಖಿ ಐಟಿ ಲೇಔಟ್ ಮಲ್ಲತ್ತಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ನಮ್ಮ ಗೆಳತಿಯೊಬ್ರು ಈಗಷ್ಟೇ ಹೇಳಿದ್ರು ಹಲಸಿನ ಹಣ್ಣು ಅಂತ ಹೇಳಿ, ಆಹಾ ಕೇಳಿ ಬಾಯಲ್ ಹಾಗೆ ನೀರ್ ಬಂತು ಅಂತ ಹೇಳ್ತಾ ಇದಾರೆ. ಅಂತ ಸ್ನೇಹಿತರು ಇದ್ರು ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ಹೃದಯ ಉಕ್ಕಿ ಬರುತ್ತೆ, ಇನ್ನೇನ್ ಬೇಕಲ್ವೇ. ಸಂದೇಶ ಕಳಿಸಿದಂತ ಎಲ್ರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು.

ಸಖತ್ ಜೋಶಿಯಿಂದ ಹಾಡು ಕೇಳ್ತಾ ಇದ್ರಿ ಅಲ್ವಾ? ಬ್ಯೂಟಿಫುಲ್ ಗೀತೆ ನಿಮಗೋಸ್ಕರ ಪ್ರಸಾರವಾಗ್ತಾ ಇತ್ತು, ಜನ್ಮದಾತ ಚಿತ್ರದ ಹಾಡು. ಈ ಸಮಯದಲ್ಲಿ ಮೂಡಿಬರ್ತಿರುವಂತಹ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಒಳ್ಳೊಳ್ಳೆ ವಿಚಾರ ಜೊತೆಗೆ ಒಳ್ಳೆ ಹಾಡುಗಳ ಪ್ರಸಾರವಾಗ್ತಾ ಇದೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಅರಕೆರೆಯಿಂದ ಪಂಡಿತ್ ಸಾರ್ವಾಡ್ ತೇಜಸ್ವಿನಿ ನಿರ್ಮಲಾ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿದರೆ ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಸದ್ಯಕ್ಕೆ ನನ್ನನ್ನು ಬೀಳ್ಕೊಡಿ, ಟಟಾ ಬಬಾಯ್ ಅಂತ ಹೇಳ್ತಾ ನಾನು ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಇದೇ ಬುಧವಾರ ನಾಡಿದ್ದೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾವನವಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಇಲ್ಲಿಯೂ ಸಮಯ ಸರಿಯಾಗಿ 5:03:14. ಮಾರ್ವೆಲಸ್ ಮಂಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡೋ ಹೊತ್ತು ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ ಹಾಡುಗಳನ್ನ ಕೇಳ್ತಾ ಒಂದ್ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಂದ್ರೆ ನಮಗೆ ಸಂದೇಶ ಕಳಿಸಿ 9480901013 9480901013. ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಓಕೆ, ಟಾಪಿಕ್ ಏನು ಅಂತ ತಿಳಿಸ್ಬಿಡ್ತೀನಿ. ಸಂಜೆಯ ಈ ಟೈಮ್ನಲ್ಲಿ ಆಫೀಸಿಂದ ನೀವು ಮನೆಗೆ ಹೋಗ್ತಾ ಇರಬಹುದು, ಅಥವಾ ಈಗ ಶಿಫ್ಟ್ ಇದೆ ಅಂತ ಆಫೀಸ್ಗೆ ಹೊರಟಿರಬಹುದು. ಸೊ ಇದು ಪೀಕ್ ಅವರ್ ಅಲ್ವಾ? ಇಂಥ ಟೈಮ್ನಲ್ಲಿ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಳ್ಳದೇನೆ ಇರೋದಕ್ಕೆ ಆಗೋದೇ ಇಲ್ಲ. ಪ್ರತಿದಿನ ನಾವು ಓಡಾಡುವಂಥ ರೋಡ್ಗಳಲ್ಲಿ ಟ್ರಾಫಿಕ್ ಕಿರಿಕಿರಿ ಇದ್ದೇ ಇರುತ್ತೆ. ಟ್ರಾಫಿಕ್ ಕಿರಿಕಿರಿ ಅಂತ ಅನಿಸಿದ್ರೂ ಕೂಡ ಅದರಿಂದ ನಾವು ಒಂದಷ್ಟು ಪಾಠಗಳನ್ನ ಕಲಿತೀವಿ. ಅದು ಲೈಫ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಲೆಸನ್ಸ್ನ ಕಲಿಯುವಂಥ ಚಾನ್ಸ್ ಕೊಡುತ್ತೆ ಸಂಚಾರ ದಟ್ಟಣೆ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡುವಂತಹ ವಿಷಯ ಟ್ರಾಫಿಕ್ ಕಲಿಸುವ ಪಾಠಗಳು. ಸಿಗ್ನಲ್ನಲ್ಲಿ ನಿಂತಿರುವಾಗ, ವೆಹಿಕಲ್ಸ್ ಸಾಲಾಗಿ ಮೂವ್ ಆಗ್ತಿರುವಾಗ, ಟ್ರಾಫಿಕ್ ಜಾಮ್ನಲ್ಲಿ ನಮಗೆ ಸಿಗುವಂತಹ ಜನರು ವಿಭಿನ್ನ ವರ್ತನೆಗಳಾಗಬಹುದು, ಅಥವಾ ಇದೆಲ್ಲನೂ ನಾವು ಡೈಲಿ ನಾವು ನೋಡ್ತಾನೆ ಇರ್ತೀವಿ. ಟ್ರಾಫಿಕ್ನಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಅನೇಕ ಹೊಸ ವಿಷಯಗಳನ್ನ ಸಹ ನಾವು ಕಲಿತಾ ಇರ್ತೀವಿ. ನೀವು ಕೂಡ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಏನಾದರೂ ಹೊಸ ವಿಷಯವನ್ನು ಪಾಠವನ್ನು ಕಲಿತಿದ್ರೆ ನಮಗೆ ಮೆಸೇಜ್ ಮಾಡಿ. ಇವತ್ತು ಸೋಮವಾರ, ಸೊ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಅನ್ನೋ ಜಾಕಿ ಸಿನಿಮಾದ ಸೂಪರ್ ಹಿಟ್ ಹಾಡು ನಮ್ಮ ನಾನ್ ಸ್ಟಾಪ್ ಸಂಜೆಯ ಮೊದಲನೇ ಹಾಡಾಗಿ ಮೂಡಿ ಬರ್ತಾ ಇದೆ. ಇದು ಕನ್ನಡ ಕಾಮನಬಿಲ್ಲು 101.3 FM.

ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಟ್ರಾಫಿಕ್ ನಮಗೆ ಕಲಿಸುವಂತಹ ಪಾಠಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಅಂತ ಹೇಳಿದೆ. ನಾಗೇಂದ್ರ ತಾವರಿಕಿರಿ ಕುಣಿಗಲ್ನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಹಳ್ಳಿಯಲ್ಲಿರೋದು, ಹಾಗಾಗಿ ರೇನ್ಬೋ ಕೇಳ್ತಾ ಕೆಲಸ ಮಾಡ್ತಾ ಇದ್ದೀನಿ, ಯಾವುದೇ ಟ್ರಾಫಿಕ್ ಇಲ್ಲ ಮೇಡಮ್ ಅಂತ. ಹಾಗೆ ಟ್ರಾಫಿಕ್ನಲ್ಲಿ ಯಾವೆಲ್ಲ ಪಾಠಗಳನ್ನ ನಾವು ಕಲಿಬಹುದು ಅಂತ ನೋಡಿದಾಗ, ಎಲ್ಲರೂ ಕೂಡ ಟ್ರಾಫಿಕ್ ಇದ್ದಾಗ ಅವರು ಹೋಗ್ಬೇಕಿರುವಂತಹ ಜಾಗಕ್ಕೆ ಬೇಗ ರೀಚ್ ಆಗಬೇಕು ಅಂತಲೇ ಅನ್ಕೊಳ್ತಾರೆ. ಬಟ್ ರೋಡ್ ನಮ್ಮ ವಿಶ್ಗೆ ಸಪೋರ್ಟ್ ಮಾಡೋ ಥರ ಖಾಲಿಯಾಗಿರೋದಿಲ್ಲ ಅಲ್ವಾ? ವಾಹನಗಳು ತುಂಬ ದೊಡ್ಡ ಸಂಖ್ಯೆಯಲ್ಲೇ ಇರುತ್ತೆ, ಹಾಗಾಗಿ ಕೆಲವು ನಿಮಿಷಗಳು ಸಿಗ್ನಲ್ನಲ್ಲಿ ನಿಲ್ಲಲೇಬೇಕಾಗತ್ತೆ. ನಿಮಿಷಗಳು ಗಂಟೆಗಳು ಆದರೂ ಸಹ ಕಾಯಲೇಬೇಕಾಗತ್ತೆ. ವೇಟ್ ಮಾಡೋದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ ಅಲ್ವಾ? ಸಿಗ್ನಲ್ ಗ್ರೀನ್ ಆಗೋವರೆಗೂ ತಾಳ್ಮೆಯಿಂದ ಕಾಯ್ತೀವಿ. ಈ ಚಿಕ್ಕ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದು ಲೈಫ್ನಲ್ಲಿ ದೊಡ್ಡ ಪಾಠವನ್ನು ಹೇಳ್ಕೊಡುತ್ತೆ. ಅದೇ ಪೇಷನ್ಸ್. ಎಲ್ಲಾನು ನಾವು ಅಂದ್ಕೊಂಡಿದ್ದ ಟೈಮ್ಗೆ ಸರಿಯಾಗಿ ನಡೆಯೋದಿಲ್ಲ, ಅದರದ್ದೇ ಆದ ಟೈಮ್ ಅದು ತಗೊಳ್ಳುತ್ತೆ. ಅಂದರೆ ಅವಕಾಶಗಳಾಗಿರ್ಬೋದು, ಕನಸುಗಳಾಗಿರ್ಬೋದು, ಎಲ್ಲಾನು ನಮ್ಮ ಸಮಯಕ್ಕೆ ತಕ್ಕಂತೆ ನಡೆಯೋದಿಲ್ಲ. ನಾವು ಅಂದ್ಕೊಂಡಾಗ ಅದು ನಡೆಯೋದಿಲ್ಲ ಅನ್ನೋದು ಟ್ರಾಫಿಕ್ ನಮಗೆ ತಿಳಿಸ್ಕೊಡುವಂಥ ಮೊದಲನೇ ಪಾಠ. ಹಾಗಾಗಿ ಟ್ರಾಫಿಕ್ ನಮಗೆ ತಾಳ್ಮೆ ಕಳ್ಕೊಳ್ಳದೆ ಕಾಯುವಂಥ ಶಕ್ತಿಯನ್ನು ಕಲಿಸುತ್ತೆ. ನೀವು ಕೂಡ ಟ್ರಾಫಿಕ್ನಲ್ಲಿ ಏನೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಅಲ್ವಾ? ಸಣ್ಣ ಸಣ್ಣ ವಿಷಯನೇ ಆಗಿರಬಹುದು, ತಾಳ್ಮೆಯಂಥ ದೊಡ್ಡ ವಿಷಯವನ್ನು ಜೀವನಕ್ಕೆ ತಿಳಿಸ್ಕೊಡುವಂಥ ಟ್ರಾಫಿಕ್ ಸಣ್ಣ ಸಣ್ಣ ವಿಷಯಗಳನ್ನೂ ತಿಳಿಸ್ಕೊಡುತ್ತೆ ಅಲ್ವಾ? ನಿಮಗೂ ಕೂಡ ಅಂತಹ ಒಂದು ಪಾಠವನ್ನು ಕಲಿಸಿದ್ರೆ ನೀವು ನಮಗೆ ಸಂದೇಶ ಕಳಿಸಿ ತಿಳಿಸಬಹುದು. 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3. Never ever did I think I'd fall in love. I'm wacky, oh yeah.

ಶುರುವಾಗಿದೆ ಸುಂದರ ಕನಸು ಅಂತ ಹಾಡನ್ನ ಕೇಳಿದಿ. ಆದರೆ ಶುರುವಾಗಿದೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಇನ್ನು ನಾವು ಮಾತಾಡ್ತಾ ಇರುವಂತಹ ವಿಷಯ ಟ್ರಾಫಿಕ್, ನಮಗೆ ಕಲಿಸುವಂತಹ ಪಾಠಗಳು ಅಂತ ಸಂದೇಶಗಳು ಬರ್ತಾ ಇವೆ. ನೀವು ಕೂಡ ಮೆಸೇಜ್ ಮಾಡಿ. ಇನ್ನು ಟ್ರಾಫಿಕ್ ರೂಲ್ಸ್ನ ನಾವು ಫಾಲೋ ಮಾಡ್ತೀವಿ. ಸಿಗ್ನಲ್ಗಳಾಗಿರ್ಬೋದು, ಲೇನ್ಗಳಾಗಿರ್ಬೋದು, ಇದ್ಯಾವುದು ನಮ್ಮನ್ನು ತಡೆಯೋದಕ್ಕೆ ಅಂತ ಇರೋದಲ್ಲ, ಬಟ್ ನಾವು ಸೇಫಾಗಿ ಟ್ರಾವೆಲ್ ಮಾಡಲಿ ಅಂತ. ಬಿಕಾಸ್ ಎಲ್ಲರೂ ಕೂಡ ಅವ್ರವ್ರ ಇಷ್ಟ ಬಂದ ಹಾಗೆ ಗಾಡಿನ ಓಡಿಸಿದ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತೇ ಇದೆ ಅಲ್ವಾ. ರೂಲ್ಸ್ ಅಂದರೆ ಅದು ನಮ್ಮ ಫ್ರೀಡಮ್ಗೆ ಬ್ರೇಕಲ್ಲ, ಅದು ನಮ್ಮ ಸೇಫ್ಟಿಗೆ ಬೇಕೇ ಬೇಕು. ಲೈಫ್ನಲ್ಲೂ ಹಾಗೆ ಕೆಲವು ನಿಯಮಗಳನ್ನ ನಾವು ಫಾಲೋ ಮಾಡಬೇಕು. ವಾಹನ ಚಾಲನೆ ಮಾಡುವಾಗ ಸ್ಪೀಡ್ ಲಿಮಿಟ್ಸ್ ಇಷ್ಟೇ ಇರಬೇಕು ಅಂತ ಒಂದು ರೂಲ್ ಇದೆಯಲ್ಲ, ಹಾಗೆಯೇ ಮಿತಿಗಳು ಇರಬೇಕು. ಜೀವನದಲ್ಲಿ ಮಿತಿಗಳನ್ನ ನಾವು ತಿಳ್ಕೊಂಡು ಜವಾಬ್ದಾರಿಯಿಂದ ರೂಲ್ಸ್ನ ಪಾಲಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ಟ್ರಾಫಿಕ್ ನಮಗೆ ಕಲಿಸ್ಕೊಡತ್ತೆ. ಮತ್ತೇನು ಕಲಿಸ್ಕೊಡುತ್ತೆ, ನೀವೇನು ಕಲ್ತ್ಕೊಂಡಿದ್ದೀರಾ ಟ್ರಾಫಿಕ್ನಿಂದ ಅಂತ ನಮಗೆ ಸಂದೇಶ ಕಳಿಸಿ. ಈಗ ಪೃಥ್ವಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಟ್ರಾಫಿಕ್ ಕಲಿಸುವಂತಹ ಪಾಠಗಳು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳು ಬಂದಿವಿ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಶುಭ ಸಂಜೆ. ರಸ್ತೆಯಲ್ಲಿ ಸಂಚರಿಸುವಾಗ ಸುರಕ್ಷತೆ ಮತ್ತು ಶಿಸ್ತು ಎಷ್ಟು ಮುಖ್ಯ ಎಂಬುದನ್ನು ಟ್ರಾಫಿಕ್ ಸಂಚಾರ ನಿಯಮಗಳು ನಮಗೆ ತುಂಬ ಪ್ರಾಯೋಗಿಕವಾಗಿ ಕಲಿಸ್ಕೊಡುತ್ತೆ. ಇದು ಕೇವಲ ರಸ್ತೆಯ ನಿಯಮಗಳಲ್ಲ, ನಮ್ಮ ಬದುಕಿಗೂ ಅನ್ವಯವಾಗುವಂಥ ಅದ್ಭುತ ಪಾಠಗಳು. ರಸ್ತೆಯಲ್ಲಿ ಎಷ್ಟು ದೊಡ್ಡ ಟ್ರಾಫಿಕ್ ಜಾಮ್ ಇದ್ರೂ ಸಮಯ ಕಳೆದಂತೆ ದಾರಿ ಸಿಕ್ಕೇ ಸಿಗುತ್ತದೆ. ಹಾಗೆಯೇ ಬದುಕಿನಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ತಾಳ್ಮೆ ಇದ್ದರೆ ಕಾಲ ಕ್ರಮೇಣ ಎಲ್ಲವೂ ಸರಿಯಾಗುತ್ತದೆ. ನಮ್ಮ ರೈನ್ಬೋ ರೇಡಿಯೋದಲ್ಲೂ ನಿರೂಪಕರು ಆಗಾಗ ಟ್ರಾಫಿಕ್ ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ಇರ್ತೀರಾ ಅಂತ ನೆನಪಿಸ್ಕೊಳ್ತಾ ಇದ್ದಾರೆ ಇವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ನಾನು ಟ್ರಾಫಿಕ್ ಜಾಮ್ನ ಸಮಯದಲ್ಲಿ ಸೈಕಲ್ ತಗೊಂಡು ಹೋಗ್ತೀನಿ, ಹಾಗಾಗಿ ಸೈಕಲ್ ತಗೊಂಡು ಹೋಗೋದ್ರಿಂದ ಬೇಗ ದಾರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಪೆಟ್ರೋಲ್ ಉಳಿತಾಯ ಮಾಡಬೇಕಲ್ವಾ, ಹಾಗಾಗಿ ಸೈಕಲ್ನ ನಾನು ಬಳಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ನಮಸ್ತೆ ಮೇಡಮ್, ಶುಭ ಸಂಜೆ ಅಂತ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ ಶ್ವೇತಾ ನಾಗರಾಜ್ ಅವರು. ಜಿ ಎಸ್ ಚಂದ್ರ ಚಿತ್ರದುರ್ಗದಿಂದ, ಶುಭ ಸಂಜೆ ಕಾಮನಬಿಲ್ಲು. ಸಂಚಾರ ದೀಪಗಳನ್ನ ಪಾಲಿಸುವುದು ಕೇವಲ

0: ಅಲ್ಲ ನಿಯಮವಲ್ಲ ಅದು, ಸಮಾಜದಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆಯನ್ನ ಮೂಡಿಸುತ್ತದೆ. ಸಿಗ್ನಲ್ನಲ್ಲಿ ನಾವು ಕಾಯುವ ಪ್ರತಿ ಕ್ಷಣವು ಇತರರ ಸುರಕ್ಷತೆಗೆ ನೀಡುವ ಗೌರವವಾಗಿದೆ. ಈ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜದಲ್ಲಿ ಶಿಸ್ತಿನ ಬದುಕು ರೂಪಿಸಲು ಸಾಧ್ಯವಾಗುತ್ತದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಇನ್ನು ಮತ್ತಷ್ಟು ಸಂದೇಶಗಳಿವೆ, ಆ ಎಲ್ಲರ ಸಂದೇಶಗಳನ್ನ ನೋಡೋಣ. ಈಗ ಸಿಂಗ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ.
1: ಜಿಂಕಾ ಚಿಕ್ಕ ಜಿಂಕಾ.

ಟ್ರಾಫಿಕ್ ಕಲಿಸುವಂತಹ ಪಾಠಗಳು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ರೋಡಲ್ಲಿ ನಾವು ಹೋಗ್ತಾ ಇರುವಾಗ ನೀವು ಇನ್ನೊಂದು ವಿಷಯವನ್ನು ಗಮನಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ. ಡ್ರೈವ್ ಮಾಡ್ತಿರೋಂತಹ ಒಬ್ರು ಮತ್ತೊಬ್ಬರಿಗೆ ಜಾಗ ಮಾಡಿಕೊಡ್ತಾರೆ, ಹಾಗೆ ಪಾದಚಾರಿಗೆ ರೋಡ್ ಕ್ರಾಸ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಕೆಲವೊಂದ್ಸಲ ಸಿಗ್ನಲ್ ಗ್ರೀನ್ ಇದ್ರೂ ಸಹ ಗಾಡಿಗಳು ಮೂವ್ ಆಗೋದು ಸ್ಲೋ ಆಗಿರುತ್ತೆ. ಹಾಗೆ ಮುಂದೆ ಹೋಗ್ತಿರುವಾಗ ಸಡನ್ ಆಗಿ ಯಾರೋ ಒಬ್ರು ರೋಡ್ ಕ್ರಾಸ್ ಮಾಡೋದಕ್ಕೆ ಬಂದ್ಬಿಡ್ತಾರೆ.

ಅಂತ ಟೈಮಲ್ಲಿ ಎಷ್ಟೇ ಅರ್ಜೆನ್ಸಿ ಇದ್ರೂ ಕೆಲವರು ಸ್ವಲ್ಪ ಗಾಡಿ ನಿಲ್ಲಿಸಿ ಅವರಿಗೆ ಕ್ರಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗೆಯೇ ಸಿಗ್ನಲ್ ಬಿಟ್ಟರೂ ಕೂಡ, ಗ್ರೀನ್ ಆದರೂ ಕೂಡ ಕೆಲವ್ರದ್ದು ವೆಹಿಕಲ್ ಆನ್ ಆಗ್ತಾ ಇರೋದಿಲ್ಲ, ಆಫ್ ಮಾಡಿರ್ತಾರೆ, ಆನ್ ಆಗೋದಿಲ್ಲ. ಈ ಥರ ಆದಾಗ ಪಕ್ಕದಲ್ಲಿರುವಂಥ ಇನ್ನೊಬ್ಬರು ಕಿಕ್ ಮಾಡಿ ಸ್ಟಾರ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ. ಹಾಗೆ ಕಾರಲ್ಲಿ ಹೋಗ್ತಿರೋರು ಡೋರ್ನ ಸರಿಯಾಗಿ ಕ್ಲೋಸ್ ಮಾಡಿಲ್ಲ ಅಂದಾಗ ಅವರ ಒಂದು ಸೀರೆ ಆಗಿರ್ಬೋದು ಅಥವಾ ಅವರ ಒಂದು ಬಟ್ಟೆ ಸೇರಿಸಿ ನೋಡ್ದೇನೆ ಡೋರ್ನ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಅಂಥ ಸಮಯದಲ್ಲಿ ಅಕ್ಕಪಕ್ಕದಲ್ಲಿರೋರು ಮುಂದೆ ಬಂದು ವಿಂಡೋ ಹತ್ರನೋ ಅಥವಾ ಗಾಡಿನ ಮುಂದೆನೆ ಬಂದು ನೋಡಿ ಸ್ವಲ್ಪ ನಿಮ್ಮ ಬಟ್ಟೆ ಸಿಕ್ಕಾಕೊಂಡಿದೆ, ಸರಿಯಾಗಿ ಡೋರ್ ಕ್ಲೋಸ್ ಮಾಡಿ ಅಂತೆಲ್ಲ ಹೇಳ್ತಾರೆ. ರೋಡಲ್ಲಿ ಏನಾದರೂ ವರ್ಕ್ ನಡೀತಿದ್ರೂ ಸಹ ಅದನ್ನು ವೆಹಿಕಲ್ಸ್ ಅಂದರೆ ವೆಹಿಕಲ್ಸ್ ಹೋಗ್ತಾ ಇದ್ದಾಗ ರೋಡಲ್ಲಿ ಯಾವುದೋ ಒಂದು ದಾರಿ ಕ್ಲೋಸ್ ಆಗಿರುತ್ತೆ, ಅದು ಕೆಲವ್ರಿಗೆ ಗೊತ್ತಿಲ್ಲದೇ ಅದೇ ದಾರಿಲಿ ಹೋಗ್ತಾ ಇರ್ತಾರೆ. ಸೊ ಮುಂದೆ ರೋಡ್ ಇಲ್ಲ, ಕೆಲಸ ನಡೀತಿದೆ ಅಂತ ಎಚ್ಚರಿಸ್ತಾರೆ. ಇನ್ನು ಸಾಕಷ್ಟು ರೀತಿಯಲ್ಲಿ ಸಣ್ಣ ಸಣ್ಣ ಸಹಾಯಗಳನ್ನ ಅನೇಕರು ಮಾಡ್ತಾರೆ. ಇಂತಹ ಕೇರ್ ಆ್ಯಂಡ್ ಕನ್ಸರ್ನ್ ನಾವು ಮತ್ತೊಬ್ಬರಿಗೆ ತೋರಿಸಿದಾಗ ಅವರ ಪ್ರಯಾಣ ಸಹ ಈಸಿ ಆಗುತ್ತೆ ಅಲ್ವಾ? ಎಸ್ಪೆಷಲಿ ಆ್ಯಂಬುಲೆನ್ಸ್ ಬರ್ತಿದೆ ಅಂತ ಗೊತ್ತಾದ ತಕ್ಷಣ ಜಾಗ ಮಾಡಿಕೊಡೋದು ಸೌಜನ್ಯ. ಆ ಸೌಜನ್ಯ ಎಲ್ಲರಲ್ಲೂ ಇರಬೇಕು, ಯಾಕಂದರೆ ಅದು ಎಮರ್ಜೆನ್ಸಿ ಸಿಚುವೇಶನ್. ಹಾಗಾಗಿ ದಾರಿ ಮಾಡಿಕೊಟ್ಟು ಜೀವ ರಕ್ಷಣೆಯನ್ನು ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಟ್ರಾಫಿಕ್ನ ಸಣ್ಣ ಸಣ್ಣ ಸಹಾಯಗಳ ಥರನೇ ಲೈಫ್ನಲ್ಲೂ ಯಾರ್ದೋ ಒಂದು ಒಳ್ಳೆ ಮಾತಾಗಿರಬಹುದು, ಒಂದು ನಗು, ಒಂದು ಚಿಕ್ಕ ಹೆಲ್ಪ್ ಯಾರ್ದೋ ದಿನವನ್ನು ಬದಲಾಯಿಸಬಹುದು. ಒಳ್ಳೆಯತನ ಅನ್ನೋದು ದೊಡ್ಡ ದೊಡ್ಡ ಕೆಲಸಗಳಲ್ಲೇ ಕಾಣಬೇಕು, ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಮಾತ್ರ ಇರಬೇಕು ಅಂತೇನಿಲ್ಲ. ಸಣ್ಣ ಸಣ್ಣ ಕೆಲಸಗಳಾಗಿರ್ಬೋದು, ಸಹಾಯಗಳಾಗಿರ್ಬೋದು ಲೈಫ್ನಲ್ಲಿ ದೊಡ್ಡ ಸಂತೋಷ ಹಾಗೆ ಬದಲಾವಣೆಗೆ ಕಾರಣ ಆಗುತ್ತೆ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಸ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ನೀವು ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡಕ್ಕ ಮನಬಿಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 5:36:34. ಡ್ರೈವ್ ಟೈಮ್ ಶೋ ನಾನ್ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ಟ್ರಾಫಿಕ್ ಕಲಿಸುವಂತಹ ಪಾಠಗಳು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಶುಭ ಸಂಜೆ ಮೇಡಮ್, ನಾನಂತೂ ನಿಧಾನವೇ ಪ್ರಧಾನ ಎಂಬಂತೆ ಇರುವವನು, ಯಾವ ಗಡಿಬಿಡಿ ಗಾಬರಿ ಮಾಡಿಕೊಳ್ಳಲ್ಲ. ಗಡಿಬಿಡಿ ಇರುವವರೆಲ್ಲ ಹೋಗಲಿ, ನಮಗೆ ಆರಾಮಾಗಿ ನಿಧಾನವಾಗಿ ರಸ್ತೆ ಖಾಲಿಯಾದಾಗ ನಾವೇ ಆರಾಮವಾಗಿ ಹೋಗ್ಬೋದಲ್ವಾ, ಹಾಗೆ ಹೋಗ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ, ತಾಳಿದವನು ಬಾಳಿಯಾನು ಅಲ್ಲವಾ, ಆ ಒಂದು ಪಾಠವನ್ನು ನಾವು ಟ್ರಾಫಿಕ್ನಿಂದ ಕಲಿಯಬಹುದು ಅಂತ. ಶ್ರೀ ಓವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಸಂಜೆ ಹೊತ್ತು ಮನೆಗೆ ಹೋಗುವಾಗ ಅವಸರ ಬೇಡ, ನಿಧಾನದಿಂದ ಎಡಬದಿಯಿಂದ ಸಾಗಿ ಮನೆ ಸೇರಲು ನನ್ನ ವಿನಂತಿ ಅಂತ ಇವರು ಸಂದೇಶದ ಮೂಲಕ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ದಿನೇಶ್ ಗುಡ್ಡದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ವಾಹನ ಸವಾರರು ಸಂಚಾರಿ ನಿಯಮ ಪಾಲನೆ ಮಾಡಿದರೆ ಅಪಘಾತ ಕಡಿಮೆ ಮಾಡಬಹುದು ಅಂತ. ಹಾಗೆ ಸುಧೀಂದ್ರ ರವರ ಸಂದೇಶ ಮಲ್ಲೇಶ್ವರದಿಂದ ಬಂದಿದೆ. ಇವರು ಹೇಳ್ತಾ ಇದ್ದಾರೆ, ನನ್ನ ಸ್ನೇಹಿತ ಯಾವಾಗಲೂ ಟ್ರಾಫಿಕ್ ಸಿಗ್ನಲ್ನಲ್ಲಿ ಅನವಶ್ಯಕವಾಗಿ ವಾಹನವನ್ನು ಜೋರಾಗಿ ಹಾರ್ನ್ ಹೊಡೆಯೋದು ಮಾಡುವುದು, ಒಂದು ಸಾರಿ ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ, ಹಾಗೆ ದೊಡ್ಡ ಜಗಳ ಕೂಡ ಆಯಿತು. ಸೊ ಆಗ ಹಾರ್ನ್ನ ಕೇಳಿದಂಥ ಪ್ರತಿಯೊಬ್ಬರು

ಸುಮ್ಮನೆ ಕಾರಣ ಇಲ್ದೇನೆ ಹಾರ್ನ್ ಮಾಡಿದ್ರೆ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ನಮ್ಮ ಸ್ನೇಹಿತರಿಗೆ, ಅಲ್ಲಿನ ಜನರು ಅದನ್ನ ಆ ಒಂದು ತಪ್ಪನ್ನು ನನ್ನ ಸ್ನೇಹಿತ ಅರ್ಥ ಮಾಡಿಕೊಂಡನು ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಣಿರವರ ಸಂದೇಶ ಬಂದಿದೆ. ಇಂದಿನ ಟಾಪಿಕ್ ತುಂಬ ಚೆನ್ನಾಗಿದೆ, ಟ್ರಾಫಿಕ್ ಅನ್ನು ತಕ್ಷಣ ಪರಿಹಾರ ಕಂಡುಹಿಡಿಯಲು ಬೆಂಗಳೂರು ಪೊಲೀಸರೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನಿಮ್ಮ ಆಯ್ಕೆಯ ಹಾಡುಗಳು ಸೂಪರ್ ಆಗಿದ್ದಾವೆ ಅಂತ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಇನ್ನು ಒಂದು ರೋಡಲ್ಲಿ ಸಾವಿರಾರು ಲಕ್ಷಾಂತರ ವಾಹನಗಳೇ ದಿನನಿತ್ಯ ಓಡಾಡುತ್ತೆ ಅಲ್ವಾ, ಬಟ್ ಎಲ್ಲರ ಗಮ್ಯಸ್ಥಾನ ಅವರ ಡೆಸ್ಟಿನೇಷನ್ ಒಂದೇ ಆಗಿರೋದಿಲ್ಲ ಅಲ್ವಾ. ಯಾರೋ ಆಫೀಸ್ಗೆ ಹೋಗ್ತಾ ಇರ್ತಾರೆ, ಮತ್ತಾರೋ ಮನೆಗೆ ಹೋಗ್ತಾ ಇರ್ಬೋದು, ಇನ್ನೊಬ್ರು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ, ಕೆಲವರು ದೇವಸ್ಥಾನಕ್ಕಾಗಿರ್ಬೋದು, ಸಿನಿಮಾಗೆ ಹೋಗ್ತಾ ಇರ್ಬೋದು, ಅಥವಾ ತನ್ನ ಕನಸನ್ನು ನನ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಯಾರೋ ಹೋಗ್ತಾ ಇರ್ತಾರೆ. ಹೀಗೆ ಒಬ್ಬೊಬ್ಬರ ಪಯಣಕ್ಕೆ ಒಂದೊಂದು ರೀಸನ್ ಇರುತ್ತೆ, ಒಂದೊಂದು ರೀಸನ್ಗಾಗಿ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಲೈಫ್ನಲ್ಲೂ ಹಾಗೆ ಅಲ್ವಾ, ಪ್ರತಿಯೊಬ್ಬರ ಪ್ರಯಾಣ ಅವರ ಗುರಿ ಆಗಿರಬಹುದು, ವಿಭಿನ್ನವಾಗಿರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೈಮ್, ಯಾಕಂದರೆ ಬೇರೆ ಬೇರೆ ಜಾಗಗಳಿಗೆ ಟ್ರಾವೆಲ್ ಮಾಡ್ತಿರೋರು ಎಲ್ಲರೂ ಸಹ ಒಂದೇ ಟೈಮ್ಗೆ ರೀಚ್ ಆಗ್ತಾರಾ? ಅದು ಸಾಧ್ಯವಾಗದ ಮಾತು. ಅವರವರ ಡೆಸ್ಟಿನೇಷನ್ನ ಡಿಸ್ಟೆನ್ಸ್ ಮ್ಯಾಟರ್ ಆಗುತ್ತೆ. ಸಮೀಪದ ಜಾಗಗಳಿಗೆ ಬೇಗ ರೀಚ್ ಆಗಿಬಿಡ್ಬೋದು, ಬಟ್ ದೂರದ ಸ್ಥಳಗಳಿಗೆ ತಲುಪೋದು ನಿಧಾನ ಆಗುತ್ತೆ. ಅದು ಸಹಜ ಕೂಡ, ಜೀವನದಲ್ಲೂ ಅಷ್ಟೇ. ಒಬ್ಬೊಬ್ಬರ ಪ್ರಯಾಣ ಒಂದೊಂದು ಕಡೆ ಇರುತ್ತೆ. ಸೊ ಬೇರೆಯವ್ರನ್ನ ನೋಡಿ ಅವ್ರ ಗೋಲ್ ರೀಚ್ ಆದ್ರು, ಅವ್ರು ಸಾಧನೆ ಮಾಡಿದ್ರು ಅಂತ ನಮ್ಮ ಪ್ರಯಾಣವನ್ನು ಅಳೆದು ನೋಡುವಂಥ ಅಗತ್ಯ ಖಂಡಿತ ಇಲ್ಲ. ಕಂಪ್ಯಾರಿಸನ್, ಕಾಂಪಿಟೀಷನ್ ಇದ್ಯಾವುದೂ ಸಹ ಬೇಕಾಗೇ ಇಲ್ಲ, ಯಾಕಂದರೆ ಅವರ ಜರ್ನಿನೇ ಬೇರೆ, ನಮ್ಮ ಜರ್ನಿನೇ ಬೇರೆ. ಸೊ ಎರಡೂ ಕೂಡ ಬೇರೆ ಬೇರೆ ಕಡೆಗೆ ಸಾಕ್ತಾ ಇರುವಂತಹ ಪಯಣ ನಾವು ಮತ್ತೊಬ್ಬರ ಜೊತೆಗೆ ಕಂಪೇರ್ ಮಾಡಿಕೊಂಡಾಗ. ಸೊ ನಮ್ಮ ಲೈಫ್ ರೂಟ್ನ ಮತ್ತೊಬ್ಬರ ಜೊತೆಗೆ ಕಂಪೇರ್ ಮಾಡಿಕೊಳ್ಳದೇನೆ ಜಸ್ಟ್ ನಮ್ಮ ಗುರಿಯ ಕಡೆಗೆ, ನಮ್ಮ ಗಮ್ಯಸ್ಥಾನದ ಕಡೆಗೆ ಮಾತ್ರ ನಮ್ಮ ಗಮನ ಇರಬೇಕು ಅನ್ನೋದನ್ನು ಟ್ರಾಫಿಕ್ ನಮಗೆ ಕಲಿಸ್ಕೊಡುತ್ತೆ. ಮತ್ತಷ್ಟು ಮಾತಾಡೋಣ ಈ ವಿಷಯದ ಕುರಿತು ಲವ್ ಮಾಕ್ಟೇಲ್ 2 ಚಿತ್ರದ ಈ ಹಾಡಿನ ನಂತರ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೇಳ್ತಾ ಮತ್ತಷ್ಟು ಸಂದೇಶಗಳನ್ನ ಸ್ನೇಹಿತರು ಕಳಿಸಿದ್ದಾರೆ. ಯಾರಿದು ಬೆಂಗಳೂರು ಟ್ರಾಫಿಕ್ ಟೀಚರ್ಸ್, ಲಾಟ್ಸ್ ಆಫ್ ಲೆಸನ್ಸ್ ಅಂತ ಹೇಳ್ತಾ ಪೇಷನ್ಸ್ ಹಾಗೆ ಇವರು ಪಾದಚಾರಿಗಳ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ನೋ ಪಾರ್ಕಿಂಗ್ ಝೋನ್ಸ್ ಹಾಗೆ ರೂಲ್ಸ್ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು ಅಂತ ಸಂದೇಶದ ಮೂಲಕ ತಿಳಿಸ್ತಾ ಇದ್ದಾರೆ ಶ್ರೀನಿವಾಸ್ ಬೆಂಗಳೂರಿನಿಂದ. ಹಾಗೆ ಈಗ ವಾಹನ ಚಾಲಕರು ಮೊಬೈಲ್ ನೋಡ್ತಾ ಚಾಲನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ರನ್ನಿಂಗ್ ವಿತ್ 4774 ಇವರ ಸಂದೇಶ. ಹಾಗೆ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್. ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ಹೆಚ್ ಎಲ್ ಬಸವರಾಜು ಪುಟ್ಟೇಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರ ಸಂದೇಶ, ಯಾರಿದು ಸ್ಟಾಪ್ ಅಂಡ್ ಪ್ರೊಸೀಡ್ ಅನ್ನೋ ಸಾಪ್ತಾಹಿಕ ಕಾರ್ಯಕ್ರಮ ಪ್ರಸಾರವಾಗ್ತಾ ಇತ್ತು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಅಂತ ನೆನಪು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ತುಂಬ ಉತ್ತಮ ಕಾರ್ಯಕ್ರಮ ಅದಾಗಿತ್ತು. ಅಂತಹ ಕಾರ್ಯಕ್ರಮ ಇಂದಿನ ದಿನಗಳಲ್ಲಿ ಬಹಳ ಸೂಕ್ತವಾಗಿರುತ್ತೆ ಅಂತ ಪ್ರಸನ್ನ ಮೆಲ್ಬೋರ್ನ್ ಆಸ್ಟ್ರೇಲಿಯಾದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಟ್ರಾಫಿಕ್ ಕಲಿಸುವಂತಹ ಪಾಠಗಳ ಬಗ್ಗೆ ಮತ್ತಷ್ಟು ಮಾತಾಡೋಣ ಎಂದೆಂದಿಗೂ ಸಿನಿಮಾದ ಈ ಹಾಡಿನ ನಂತರ.

ಡ್ರೈವ್ ಟೈಮ್ ಶೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಟ್ರಾಫಿಕ್ ಕಲಿಸುವಂತಹ ಪಾಠಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನೀವು ಇನ್ನೊಂದು ವಿಷಯವನ್ನು ಅಬ್ಸರ್ವ್ ಮಾಡಿರ್ತೀರಾ, ಯಾವ್ದು ಹೇಳಿ? ಆಗಲೇ ನಮ್ಮ ಸ್ನೇಹಿತರು ಸಂದೇಶದ ಮೂಲಕ ಹೇಳಿದ್ರಲ್ಲ ಹಾರ್ನ್ ಮಾಡೋದ್ರ ಬಗ್ಗೆ. ಹೌದು, ಹಾರ್ನ್ ಕೆಲವರು ಕಂಟಿನ್ಯೂಸ್ ಆಗಿ ಹಾರ್ನ್ ಮಾಡ್ತಾನೇ ಇರ್ತಾರೆ. ಹಾಗೆ ಹಾರ್ನ್ ಮಾಡೋದ್ರಿಂದ ಟ್ರಾಫಿಕ್ ಕಡಿಮೆ ಆಗುತ್ತಾ ಅನ್ನೋದು ಪ್ರಶ್ನೆ. ವೆಹಿಕಲ್ಸ್ ಬೇಗ ಪಾಸ್ ಆಗಲಿ ಅಂತ ಅವರು ಹಾರ್ನ್ ಮಾಡ್ತಾರೆ, ಓಕೆ, ಬಟ್ ಗಾಡಿಗಳು ನಿಜವಾಗ್ಲೂ ಬೇಗ ಮುಂದೆ ಮೂವ್ ಆಗುತ್ತಾ? ಸ್ಲೋ ಮೂವಿಂಗ್ ಟ್ರಾಫಿಕ್ನಲ್ಲಿ ಹಾರ್ನ್ ಮಾಡಿದ್ರು ಮಾಡದೇ ಇದ್ರು ಗಾಡಿಗಳು ನಿಧಾನವಾಗಿನೇ ಸಾಗೋದು. ಆದರೆ ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಕೆಲವರಂತೂ ಹಾರ್ನ್ ಮೇಲೆ ಕೈ ಇಟ್ಟರೆ ಬಿಡೋದೇ ಇಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಅಕ್ಕಪಕ್ಕದ ವಾಹನ ಸವಾರರಿಗೆ ಅದೆಂಥ ಕಿರಿಕಿರಿ ಅನಿಸುತ್ತೆ ಅಲ್ವಾ, ಟೆನ್ಷನ್ ಆಗುತ್ತೆ. ಹಾರ್ನ್ ಮಾಡೋರು ಅದನ್ನು ಯೋಚನೆ ಮಾಡೋದಕ್ಕೆ ಹೋಗಲ್ಲ, ಅವರಿಗಿರೋಂಥ ಕೋಪ ಒತ್ತಡವನ್ನು ಹಾರ್ನ್ ಮಾಡೋದ್ರ ಮೂಲಕ ತೋರಿಸ್ತಾರೆ. ಆ್ಯಂಡ್ ಆ ಕೋಪ ಒತ್ತಡವನ್ನು ಎಲ್ರಿಗೂ ಸ್ಪ್ರೆಡ್ ಮಾಡ್ತಾರೆ ಅಷ್ಟೆ. ಲೈಫ್ನಲ್ಲೂ ಹೀಗೆ ಕೆಲವು ಸಂದರ್ಭಗಳನ್ನು ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸಿಚುವೇಶನ್ನಲ್ಲಿ ಇಂಪೇಷೆಂಟ್ಲಿ ಬಿಹೇವ್ ಮಾಡೋದಕ್ಕಿಂತ, ಕೋಪ ಮಾಡ್ಕೊಳ್ಳೋದಕ್ಕಿಂತ ಸಮಾಧಾನ, ಸ್ವೀಕಾರ ಮನೋಭಾವ, ಆಕ್ಸೆಪ್ಟೆನ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಶಾಂತ ಮನಸ್ಸಿಂದ ಪರಿಸ್ಥಿತಿಯನ್ನು ಫೇಸ್ ಮಾಡಿದ್ರೆ ಪ್ರಯಾಣ ಸಹ ಕೂಲಾಗಿ ಸಾಗುತ್ತೆ. ಲೈಫ್ನಲ್ಲೂ ಶಾಂತ ಮನಸ್ಥಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನೀವು ಕೂಡ ತಿಳಿಸಬಹುದು ಟ್ರಾಫಿಕ್ನಿಂದ ನೀವು ಕಲ್ತಿರುವಂತಹ ಪಾಠ ಏನು ಅಂತ. ನೀವು ಮೆಸೇಜ್ ಮಾಡಬೇಕಾಗಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಸಂಜು ವೆಟ್ಸ್ ಗೀತಾ 2 ಸಿನಿಮಾದ ಮಧುರವಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

0: ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅನಿಲ್ ಬಿಷ್ಟನವರ್ ಶಮನೇವಾಡಿ ಚಿಕ್ಕೋಡಿಯಿಂದ. ಹಾರ್ನ್ ಮಾಡೋದ್ರ ಬಗ್ಗೆ ಇವರ ಸಂದೇಶ ಇದೆ, ಹಾಗೆ ಪ್ರಮೋದ್ ರವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ನಾನ್ಸ್ಟಾಪ್ ಸಂಜೆ. ಟ್ರಾಫಿಕ್ ನಮಗೆ ಕಲಿಸುವಂತಹ ಪಾಠಗಳನ್ನು ಸಮ್ ಅಪ್ ಮಾಡಿ ಹೇಳೋದಾದರೆ, ಪೇಷನ್ಸ್, ತಾಳ್ಮೆ, ಡಿಸಿಪ್ಲಿನ್, ಕೋಆಪರೇಷನ್, ಹೋಲಿಕೆ ಅಥವಾ ಕಂಪೇರಿಸನ್ ಬೇಡ ಅನ್ನೋದು, ಹಾಗೇನೆ ಕಾಮಾಗಿ ಶಾಂತ ಮನಸ್ಥಿತಿಯಿಂದ ಇರೋದು ಜೀವನಕ್ಕೆ ನಮಗೆ ಬೇಕಾಗಿರುವಂಥ ಈ ಎಲ್ಲ ಇಂಪಾರ್ಟೆಂಟ್ ಲೆಸನ್ಸ್ನ ಹೇಳಿಕೊಡುತ್ತೆ ಟ್ರಾಫಿಕ್. ಸೊ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದು ನಾನು ನಿಮ್ಮ ಆರ್ಜೆ ಕುಸುಮ.
1: ಅಜ್ಜಿ, ಹೊಸ ಕರ್ನಾಟಕ ತಗೊಂಡ್ಯ?
2: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: government by the 5th of next month. The court listed the lawsuit for hearing tomorrow. The centre has asked the Gymkhana Club in Lachenz's Delhi to hand over its premises by 5th of June, citing that the 27.3-acre land parcel was required for strengthening and securing the defence infrastructure. In Tamil Nadu, political developments within the opposition AIADMK took a dramatic turn today, as three MLAs belonging to the dissent group led by senior leader S.P. Velumani tendered their resignations from the assembly and joined the ruling Tamilaga Vetrikaragam or TVK. Benchmark domestic equity indices ended on a bullish note today amid hopes of a possible agreement to end the US-Iran conflict. Sensex surged 1,074 points or 1.4% to close at 76,489, while Nifty advanced 312 points to settle at 24,032. And that is the end of this news bulletin.
1: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 100.3 ಮೆಗಾಹರ್ಟ್ಸ್ ನಲ್ಲಿ. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಶ್ವೇಶತೀರ್ಥ ಸ್ವಾಮೀಜಿ ಅಂದರೆ ಥಟ್ಟನೆ ಗೊತ್ತಾಗದೇ ಇರಬಹುದು, ಆದರೆ ಪೇಜಾವರ ಮಠಾಧೀಶರು ಅಂದರೆ ವಿಶ್ವೇಶತೀರ್ಥರೇ ಅನ್ನುವಷ್ಟು ಎಲ್ಲರಿಗೂ ಸುಪರಿಚಿತ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಒಂದು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದವರು. ಎಲ್ಲರೂ ಸಂಸ್ಕೃತ ವಿದ್ಯಾಭ್ಯಾಸ ಮಾಡಿ ಜ್ಞಾನ ಪಡೆಯಿರಿ ಅಂತ ಕರೆ ನೀಡಿದವರು. ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಪೇಜಾವರ ಮಠದ 32ನೇ ಯತಿಗಳು. ದೀನದಲಿತರಿಗಾಗಿ ವಿಶ್ವೇಶತೀರ್ಥರು ಮರುಗಿದರು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಸರಳ ಮಾತುಗಳು ಪ್ರಭಾವಶಾಲಿಯಾಗಿರುತ್ತಿದ್ದುವು. ಎಲ್ಲ ವರ್ಗದವರನ್ನು ತಮ್ಮತ್ತ ಸೆಳೆದರು ವಿಶ್ವೇಶತೀರ್ಥ ಸ್ವಾಮೀಜಿ. ಅವರು ಆಕಾಶವಾಣಿಗೆ ಬಂದಿದ್ದರು. ಪುರಂದರದಾಸರ ಬಗ್ಗೆ ಒಂದು ಭಾಷಣವನ್ನ ಮಾಡಿದ್ರು. ಇದು 1964 ಧ್ವನಿ ಮುದ್ರಣ. ಕೇಳೋಣ ವಿಶ್ವೇಶತೀರ್ಥರ ಧ್ವನಿ.
3: ಪುರಂದರ ಗುರುಂ ಬಂದಿ ದಾಸಶ್ರೇಷ್ಠಂ ದಯಾನಿಧಿಂ. ವ್ಯಕ್ತಿತ್ವದ ಪೂರ್ಣ ವಿಕಾಸ ಹಾಗೂ ವಿಶ್ವದ ಸುವ್ಯವಸ್ಥಿತ ವ್ಯವಹಾರಗಳಿಗೆ ಭಗವಂತನಲ್ಲಿ ಭಕ್ತಿಯು ಮೂಲಸೂತ್ರವೆನಿಸಿದೆ. ಶಾಸ್ತ್ರವು ಸಾರಿದ ಈ ಭಕ್ತಿಯ ಸಂದೇಶವು ಸಾಮಾನ್ಯ ಜನತೆಗೆ ಸಹಜವಾಗಿ ದುರ್ಗಮವಾಗಿರುವುದು. ಈ ಭಕ್ತಿಗಂಗೆಯನ್ನು ಶಾಸ್ತ್ರದ ಶಿಖರದಿಂದ ಸಾಮಾನ್ಯ ಜನತೆಯ ಬಯಲು ಮೈದಾನಕ್ಕೆ ಇಳಿಸಿದ ಭಗೀರಥರೆಂದರೆ ನಮ್ಮ ದೇಶದ ಸಾಧುವರೇಣ್ಯರೆಂದು ಹೇಳಬಹುದು. ಪುರಂದರದಾಸರು ಇಂತಹ ಮಹಾಮಹಿಮರಲ್ಲಿ ಅಗ್ರಗಣ್ಯರಾಗಿರುವರು. ಇವರು ನಾಡಿನ ಸಾಮಾನ್ಯ ಜನರ ಸಂಪರ್ಕವನ್ನು ಬೆಳೆಸಿ ಅವರ ಮನೆ ಮನೆಗೂ ಹೋಗಿ ಮೂಲೆ ಮೂಲೆಗಳಲ್ಲಿಯೂ ಭಕ್ತಿಯ ಬೆಳಕನ್ನು ಬೆಳಗಿಸಿದ್ದಾರೆ. ಬಹು ಸುಂದರಗಳಾದ ನುಡಿಗಳಿಂದ ಜನರ ಮನವನ್ನು ಕಲುಕಿ ಅಲ್ಲಿ ಭಕ್ತಿಯ ಚಿಲುಮೆಯನ್ನೆಬ್ಬಿಸಿರುವರು. ಪ್ರಪಂಚದಿಂದ ಅವರ ದೃಷ್ಟಿಯನ್ನು ತಿರುಗಿಸುವುದು ಅವಶ್ಯವಿರುವುದು. ವಿಷಯ ತೃಷ್ಣೆ ಹಾಗೂ ಭೋಗಾಸಕ್ತಿ ಇರುವಾಗ ಪರಮಾತ್ಮನ ಆಕರ್ಷಣೆಗೆ ಮಾನವನು ಒಳಗಾಗಲಾರ. ಈ ದೃಷ್ಟಿಯಿಂದ ಲೌಕಿಕ ವಿಷಯಗಳಲ್ಲಿರುವ ದೋಷಗಳನ್ನು ಹಿಡಿದೆತ್ತಿ ಅದರಲ್ಲಿ ಹೇಯಭಾವವನ್ನು ಬೆಳೆಸುವ ಹಾಡುಗಳನ್ನು ಸಂತರು ಹಾಡಿರುತ್ತಾರೆ. ಪುರಂದರದಾಸರು ಇಂತಹ ಹಾಡುಗಳನ್ನು ವಿಶೇಷವಾಗಿ ರಚಿಸಿ ಜನರನ್ನು ಭೋಗ ವಿಮುಖರನ್ನಾಗಿ ಮಾಡಲು ಶ್ರಮಿಸಿರುವರು. ಆದರೆ ಪ್ರಪಂಚದಿಂದ ಜನತೆಯು ಪೂರ್ಣ ವಿಮುಖರಾಗುವುದು ಪುರಂದರದಾಸರಿಗೆ ಸಮ್ಮತವಲ್ಲ. ಅವರು ದೋಷಯುಕ್ತವಾದ ಈ ಪ್ರಪಂಚದಲ್ಲಿ ನಾವು ಇದ್ದರೂ ಒಳ್ಳೆಯ ಎಚ್ಚರಿಕೆಯಿಂದ ವರ್ತಿಸಿ ಯೋಗ್ಯ ಜೀವನವನ್ನು ಸಾಗಿಸಬೇಕೆಂದು ಸಾರಿದ್ದಾರೆ. ಈಸಬೇಕು, ಇದ್ದು ಜಯಿಸಬೇಕು ಎಂಬ ಅವರ ಹಾಡು ಜನತೆಯಲ್ಲಿ ಸುಪ್ರಸಿದ್ಧವಾಗಿದೆ. ಇರಬೇಕು, ಇರದಿರಬೇಕು, ಸಂಸಾರದಿ ಜನಕಾದಿ ರಾಜ ಋಷಿಗಳಂತೆ ಎಂದು ಆಸಕ್ತಿವಶರಾಗದೆ ಜಗತ್ತಿನಲ್ಲಿ ನಾವು ಜೀವನ ನಡೆಸಬೇಕೆಂದು ಹೇಳಿ ತ್ಯಾಗಭೋಗಗಳ ಸಮನ್ವಯವನ್ನು ತೋರಿಸಿರುವರು. ಜನರು ಪ್ರಪಂಚ ವಿಮುಖರೂ ಆಗಬಾರದು, ಪ್ರಪಂಚದಲ್ಲಿ ಅತ್ಯಂತ ಆಸಕ್ತರೂ ಆಗಬಾರದು ಎಂಬ ಸುವರ್ಣ ಮಾಧ್ಯಮವನ್ನು ಅವರು ತೋರಿರುವರು. ಭಗವದ್ಭಕ್ತರೆಂದು ಹೇಳಿಕೊಳ್ಳುವವರು ಅನೇಕ ದುರ್ಗುಣ ಅನೀತಿಗಳಿಗೆ ಒಳಗಾಗಿ ಜನತೆಗೆ ಕೆಟ್ಟ ಆದರ್ಶವನ್ನು ತೋರುವುದನ್ನು ಪುರಂದರದಾಸರು ಸಹಿಸುವುದಿಲ್ಲ. ಇಂತಹ ಡಾಂಭಿಕತನವನ್ನು ತಮ್ಮ ಹಾಡುಗಳಲ್ಲಿ ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ. ಭಕ್ತಿಯು ಸಹಜವೂ ನಿರ್ಮಲವೂ ಆಗಿರಬೇಕು. ಭಕ್ತಿಯ ಪ್ರದರ್ಶನವನ್ನು ಮಾಡಿ ಒಳಗೊಳಗೆ ದುರ್ನೀತಿಗೆ ಒಳಗಾದ ಮಿಥ್ಯಾಚಾರನನ್ನು ನೂರಾರು ಹಾಡುಗಳಲ್ಲಿ ಅತ್ಯಂತ ಸ್ಪಷ್ಟ ಹಾಗೂ ಕಠೋರ ಭಾಷೆಯಲ್ಲಿ ಖಂಡಿಸಿರುವುದು ಪುರಂದರದಾಸರ ಜೀವನ ಪರಿಶುದ್ಧತೆಯ ಶ್ರೇಷ್ಠ ನಿದರ್ಶನವಾಗಿದೆ.

0: ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು, ಉದರ ವೈರಾಗ್ಯವಿದು ಎಂದು ಪ್ರದರ್ಶನದ ಭಾಷಾಚಾರಗಳನ್ನು ಬಲವಾಗಿ ಜರೆದಿದ್ದಾರೆ. ತೊಗಲಿನ ದೇಹಕ್ಕೆ ಗೋಪಿಗಂಧ ತೇದುಕೊಂಡು ರೋಗ ಬಂದ ಎಮ್ಮೆಯ ಹಾಗೆ ಬರೆದುಕೊಂಬ ಮನುಜನಿಗೆ ಎಂದು ನೀತಿ ಸದ್ಗುಣ ಹಾಗೂ ಭಕ್ತಿ ಇಲ್ಲದೆ ಧರಿಸಿದ ಧಾರ್ಮಿಕ ವೇಷಗಳನ್ನು ಎಷ್ಟು ಕಟುವಾಗಿ ಟೀಕಿಸಿದ್ದಾರೆ. ಹಾಕುವುದು ಸಾಧುವೇಷ, ಸಾಕುವುದು ಹಲವು ದೋಷ, ಪೂಜೆ ಯಾತಕೋ ಮನುಜ, ಪೂಜೆ ಯಾತಕೋ ಎಂದು ಭೂತಪ್ರೇಮ ಸದ್ಗುಣಗಳಿಲ್ಲದೆ ಮಾಡುವ ಭಗವತ್ ಪೂಜೆಯನ್ನು ಪೂಜೆಯೇ ಅಲ್ಲವೆಂದು ಪ್ರತಿಪಾದಿಸಿರುವರು. ಶ್ರೀ ಪುರಂದರದಾಸರು ಕನ್ನಡಿಗರ ಹಾಗೂ ಭಾರತೀಯ ಜನತೆಯ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಅವರ ಈ ಸಂದೇಶವು ಭಾರತೀಯ ಜನತೆಯಲ್ಲಿ ಪ್ರವಾಹಿತವಾಗಿ ಅವರ ಜೀವನದಲ್ಲಿ ಹೊಸ ಶಕ್ತಿ ಚೈತನ್ಯಗಳು ಉದಯವಾಗಲಿ ಎಂದು ಆಶಿಸುವೆ.
1: ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಯತಿಗಳಾದ ವಿಶ್ವೇಶತೀರ್ಥರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ.
4: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
5: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ಹಾನ್ಸ್ ಬೆಂಗಳೂರು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ 101.3 ಕಂಪನಾಂಕಗಳಲ್ಲಿ. ಸಮಯ 6:19:52 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನವದಿಲ್ಯಾಂ ರಾಷ್ಟ್ರಪತಿ ಭವನೆ ಪದ್ಮ ಪುರಸ್ಕಾರಾನ್ ಪ್ರದದಾತಿ. ಪ್ರಶಾಸನೇನ ಉಕ್ತಂ ಯತ್ ಸರ್ವಕಾರಃ ದೇಶೇ ಪೆಟ್ರೋಲಿಯಂ ಉತ್ಪಾದನಾಂ ಸುಗಮತಯಾ ಆಪೂರ್ತಿಂ ಸುನಿಶ್ಚೇತುಂ ಪ್ರಯತಮಾನಃ ಅಸ್ತಿ. ಸರ್ವೋಚ್ಚ ನ್ಯಾಯಾಲಯೇನ ನೀಟ ಪರೀಕ್ಷಾ ಪತ್ರ ಲೀಕ ಪ್ರಕರಣೆ ಕೇಂದ್ರಸ್ಯ ಎನ್ಟಿಎ ಸಿಬಿಐ ಇತ್ಯುಭಾಭ್ಯಾಂ ಪ್ರತಿಕ್ರಿಯಾ ಯಾಚಿತಾ. ಅಪಿ ಚ ಭಾರತ ಋತು ವಿಭಾಗೇನ ಆಗಾಮಿಷು ತ್ರಿಷು ದಿನೇಷು ದಿಲ್ಯಾಂ ಉಷ್ಣತರಂಗಸ್ಯ ಸ್ಥಿತ್ಯೈ ಪೀತವರ್ಣೀಯಾ ಸಂಚೇತನ ಪ್ರದತ್ತಾಸ್ತಿ. ಅಥ ವಾರ್ತಾಃ ವಿಸ್ತರೇಣ. ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಅದ್ಯ ರಾಷ್ಟ್ರಪತಿ ಭವನೆ ಆಯೋಜಿತೆ ಕಾರ್ಯಕ್ರಮೆ ಪದ್ಮ ಪುರಸ್ಕಾರಾನ್ ಪ್ರದತ್ತವತಿ. ಪದ್ಮ ಪುರಸ್ಕಾರಾಃ ದೇಶಸ್ಯ ಸರ್ವೋಚ್ಚ ನಾಗರಿಕ ಪುರಸ್ಕಾರೇಷು ಅನ್ಯತಮಃ ಸಂತಿ, ಯಸ್ಮಿನ್ ಪದ್ಮವಿಭೂಷಣಃ ಪದ್ಮಭೂಷಣಃ ಪದ್ಮಶ್ರೀ ಚ ಅಂತರ್ಭವಂತಿ. ಅದ್ಯ 26,000 ವರ್ಷೆ ಪ್ರಥಮ ನಾಗರಿಕ ನಿವೇಶ ಸಮಾರೋಹೆ ರಾಷ್ಟ್ರಪತಿನ ಕಲಾಕ್ಷೇತ್ರೆ ಅಭೂತಪೂರ್ವ ಯೋಗದಾನಾಯ ಮರಣೋಪರಾಂತಂ ಚಲಚಿತ್ರ ಅಭಿನೇತಾರಂ ಧರ್ಮೇಂದ್ರ ಸಿಂಹ ದೇವೋಲಂ ವಯಲಿನ್ ವಾದಕಂ ಡಾಕ್ಟರ್ ಎನ್ ರಾಜಂ ವರ್ಯಂ ಚ ಪದ್ಮವಿಭೂಷಣ ಪುರಸ್ಕಾರೌ 6 ಪದ್ಮಭೂಷಣ ಪುರಸ್ಕಾರಾಃ 58 ಪದ್ಮಶ್ರೀ ಪುರಸ್ಕಾರೈಃ ಸಹ 66 ಪುರಸ್ಕಾರಾಃ ಪ್ರದತ್ತಾಃ. ಅವಶಿಷ್ಟಾಃ ಪದ್ಮ ಪುರಸ್ಕಾರಾಃ ಪಶ್ಚಾತ್ ನಾಗರಿಕ ನಿವೇಶ ಸಮಾರೋಹಸ್ಯ ದ್ವಿತೀಯ ಚರಣೆ ಪ್ರದೀಯಂತೆ. ಅಸ್ಮಿನ್ ವರ್ಷೆ ಸರ್ವಕಾರೇಣ ಆಹತ್ಯ 130 ಪದ್ಮ ಪುರಸ್ಕಾರಾಣಾಂ ಘೋಷಣಾ ಕೃತಾ ಅಸ್ತಿ. ಸರ್ವಕಾರಃ ದೇಶೆ ಪೆಟ್ರೋಲಿಯಂ ಉತ್ಪಾದನಾಂ ಸುಗಮತಯಾ ಆಪೂರ್ತಿಂ ಸುನಿಶ್ಚೇತುಂ ಪ್ರಯತಮಾನಃ ಅಸ್ತಿ. ಪಶ್ಚಿಮೇಷ್ಯಾಯಾಃ ವರ್ತಮಾನ ಸ್ಥಿತ್ಯಾಂ ಅದ್ಯ ನವದಿಲ್ಯಾಂ ಅಂತರ ಮಂತ್ರಾಲಯೀಯ ಸಂವಾದಂ ಸಂಬೋಧಯಂತಿ ಪೆಟ್ರೋಲಿಯಂ ಪ್ರಾಕೃತಿಕ ಗ್ಯಾಸ ಮಂತ್ರಾಲಯಸ್ಯ ಸಂಯುಕ್ತ ಸಚಿವ ಡಾಕ್ಟರ್ ಸುಜಾತಾ ಶರ್ಮಾ ಇತ್ಯೇಷಾ ಅವದತ್ ಯತ್ ದೇಶೆ ಎಲ್ಪಿಜಿ ಇತ್ಯಸ್ಯ ಶೋಧನಾಗಾರಸ್ಯ ಉತ್ಪಾದನಂ ಪ್ರತಿದಿನಂ 50,000 ಟನ ಪರಿಮಿತಂ ಯಾವದ್ ಅಸ್ತಿ.
4: ये रिफाइनरी प्रोडक्शन एलपीजी का इंक्रीज किया गया है एंड इट इज टचिंग अराउंड 50,000 टन पर डे नाउ. एलपीजी घरेलू कुकिंग गैस की सप्लाई के लिए लगभग पिछले 4 दिनों में 1.72 करोड़ सिलेंडर्स की डिलीवरी की गई है और 95% जो डिलीवरी हुई है वो डिलीवरी ऑथेंटिकेशन कोड के साथ की गई है. 5 किलो के सिलेंडर पिछले 4 दिनों में लगभग 196,000 सेल हुए हैं.
3: ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲ ಅವದತಿ ಯತ್ ಭಾರತೀಯ ದೂತಾವಾಸಃ ವಾಣಿಜ್ಯ ದೂತಾವಾಸಶ್ಚ ಭಾರತೀಯ ಪ್ರವಾಸಿನಾಂ ಕಲ್ಯಾಣಾಯ ನಿರಂತರಂ ಸಂಪರ್ಕರತೌ ಸ್ತಃ. ಶ್ರೀ ಜಯಸವಾಲ ಅವದತಿ ಯತ್ ಮಂತ್ರಾಲಯಃ ಗಲ್ಫ ಕ್ಷೇತ್ರೆ ಬೃಹತ್ ಸಂಖ್ಯಾಯಾಂ ಸ್ಥಿತಸ್ಯ ಸಮುದ್ರೀಯ ಸಮುದಾಯಸ್ಯ ಸರ್ವವಿಧ ಸಹಾಯಂ ಪ್ರದದಾತಿ. ಉರ್ವರಕ ವಿಭಾಗಸ್ಯ ಅಪರ ಸಚಿವ ಅಪರ್ಣಾ ಶರ್ಮಾ ಇತ್ಯೇಷಾ ಅವದತ್ ಯತ್ ದೇಶೆ ಉರ್ವರಕಾನಾಂ ಸಮಗ್ರ ಭಂಡಾರ ಸ್ಥಿತಿಃ ಅಪಿ ಸುಖಕರಃ ಇವ ಅಸ್ತಿ. ಸರ್ವೋಚ್ಚ ನ್ಯಾಯಾಲಯೇನ ನೀಟ ಪರೀಕ್ಷಾ ಪತ್ರ ಲೀಕ ಪ್ರಕರಣೆ ಕೇಂದ್ರಸ್ಯ ಎನ್ಟಿಎ ಸಿಬಿಐ ಇತ್ಯೇತಯೋಃ ಚ ಪ್ರತಿಕ್ರಿಯಾ ಯಾಚಿತಾ. ಸಹೈವ ಪ್ರಕರಣೇಸ್ಮಿನ್ ದಿಲ್ಯಾಃ ನ್ಯಾಯಾಲಯೇನ ಪುಣೆ ನಗರಸ್ಯ ಭೌತಿಕ ಶಾಸ್ತ್ರಸ್ಯ ಆಚಾರ್ಯಾಂ ಮನೀಷಾ ಸಂಜಯ ಹವಲ್ದಾರಂ ನೀಟ್ ಯುಜಿ ಪರೀಕ್ಷಾ ಪತ್ರ ಲೀಕ ಪ್ರಕರಣೆ ಕೇಂದ್ರೀಯ ಅನ್ವೇಷಣಾ ಸಂಸ್ಥಾಯಾಃ 6 ದಿನಾನಿ

0: भारत अमेरिका ऑस्ट्रेलिया जापान देशैः युक्तः क्वाड शङ्खः भारत प्रशान्त प्रदेशे शान्त्यै सुरक्षायै स्थिरतायै च प्रमुखः समूहः उद्भूतः अस्ति भारतं संघटनस्य वर्तमानस्य अध्यक्षस्य रूपेण अस्याः सभायाः आतिथ्यं करोति भारत ऋतु विभागेन आगामिषु त्रिषु दिनेषु दिल्ल्याम् उष्णतरङ्गस्य स्थित्यै पीतवर्णीया सञ्चेतना प्रदत्ता अस्ति विभागस्य अनुसारं राष्ट्रिय राजधान्यां दिवसस्य तापमानं चतुश्चत्वारिंशत्तः षट्चत्वारिंशत् डिग्री सेल्सियस् पर्यन्तं भवितुम् अपेक्षा अस्ति आगामि दिनद्वयोः हरियाणायां चण्डीगढे पंजाबे बिहारे छत्तीसगढे मध्यप्रदेशे तटीय आन्ध्रप्रदेशे पूर्वी राजस्थाने झारखण्डे ओडिशायां तेलंगानायां पश्चिम उत्तरप्रदेशे च उष्णतरङ्गस्य स्थितिः यथावदेव भविष्यति इति वार्ताः
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ
2: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ
1: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ ನೆಮ್ಮದಿಯಿಂದ ಜೀವಿಸಿ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ
3: ಅತ್ತೆ ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ
4: ಹೌದು ಕಣಮ್ಮ ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ
5: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ
7: ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಕನ್ನಡ ಕಮನ ಬಿಲ್ಲು ಸ್ಟುಡಿಯೋ ಸಮಯ ಸರಿಯಾಗಿ 6:31 ಸೆಕೆಂಡ್ಗಳಾಗಿದೆ ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ

ಹಾಯ್ ಹಲೋ ನಮಸ್ಕಾರ, ಶುಭ ಸಂಜೆ. ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇದು ಮನಸ್ಸುಗಳ ಮಾತು ಕೇಳುವಂತಹ ಸಮಯ, ಮನಸ್ಸುಗಳ ಮಾತು ಮಧುರ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸ್ನೇಹಿತರೆ, ಹಗಲೆಲ್ಲ ದುಡಿದು ದಣದು ರೂಮಿನ ನಾಲ್ಕು ಗೋಡೆಗಳ ಮಧ್ಯೆ ಬಂದು ಕೂತ್ಕೊಂಡಾಗ ಯಾವುದೋ ಒಂದು ರೀತಿ ಒಂಟಿತನ ನಮ್ಮನ್ನು ಕಾಡೋಕೆ ಶುರು ಮಾಡುತ್ತೆ. ಎಷ್ಟೇ ದೊಡ್ಡ ಸಿಟಿಲಿ ನಾವಿದ್ರೂ ಕೂಡ ನಮ್ಮ ಹಳ್ಳಿಯ ಆ ಪುಟ್ಟ ಮನೆ, ಅಲ್ಲಿ ನಮಗಾ ಕಾಯ್ತಿರೋ ಆ ಜೀವ ನೆನಪಾದಾಗ ಕಣ್ಣಂಚಲ್ಲಿ ಒಂದು ಹನಿ ನೀರು ಬರುತ್ತೆ. ಹೌದು, ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಅನ್ನೋ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ನಾವು ಮಾತಾಡ್ತಾ ಇರೋದು ತಾಯಿಯ ಬಗ್ಗೆ. ಇವತ್ತಿನ ಮನಸ್ಸುಗಳ ಮಧುರ ಕಾರ್ಯಕ್ರಮದಲ್ಲಿ ದೂರದ ಊರು ಮತ್ತು ತಾಯಿಯ ನೆನಪಿನ ಬಗ್ಗೆ ಮಾತಾಡ್ತಾ ಸಾಗೋಣ. ಸ್ನೇಹಿತರೆ, ಬೆಂಗಳೂರು, ಮಂಗಳೂರು, ಇನ್ಯಾವುದೋ ದೊಡ್ಡ ದೊಡ್ಡ ಸಿಟಿಲಿ ಪಿ ಜಿಲೋ ರೂಮಲ್ಲೋ ಕುತ್ಕೊಂಡು ಹೋಟೆಲ್ ಊಟ ತಿನ್ನುವಾಗ ನಮಗೆ ಮೊದಲು ನೆನಪಾಗೋದು ಅಮ್ಮ ಮಾಡ್ತಿದ್ದಂತಹ ಆ ಬಿಸಿ ಬಿಸಿ ಊಟ. ನಾವು ಎಷ್ಟೇ ಬೆಳೆದೊಡ್ಡವರಾದರೂ ಕೂಡ ಅಮ್ಮಂಗೆ ನಾವಿನ್ನೂ ಪುಟ್ಟ ಮಗುನೆ. ಇವತ್ತು ನಾವು ಅಮ್ಮನಿಂದ ದೂರ ಇದ್ದು ಬೇರೆ ಊರಲ್ಲಿ ನೆಲೆಸಿದ್ರು ಕೂಡ ನಮ್ಮ ಮನಸ್ಸು ಯಾವತ್ತೂ ಕೂಡ ಹಾತೊರಿತಿರೋದು ಅದೇ ಅಮ್ಮನನ್ನು ನೋಡೋಕೆ.

ವೆಲ್ಕಮ್ ಬ್ಯಾಕ್ ಟು ಮನಸ್ಸುಗಳ ಮಾತು ಮಧುರ. ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ದಿನದಲ್ಲಿ ಒಂದ್ಸಲಿ ಆದರೂ ಅಮ್ಮನ ಜೊತೆ ಪ್ರೀತಿಯಿಂದ ಮಾತಾಡಬೇಕು. ಯಾಕೆಂದ್ರೆ ಜಗತ್ತಲ್ಲಿ ನಮಗಾಗಿ ನಿಸ್ವಾರ್ಥವಾಗಿ ಪ್ರಾರ್ಥಿಸೋ ಒಂದು ಜೀವ ಅಂತಿದ್ರೆ ಅದು ಅಮ್ಮ ಮಾತ್ರ. ಎಷ್ಟೋ ಜನಕ್ಕೆ ಮನಸ್ಸಲ್ಲಿ ಪ್ರೀತಿ ಇರುತ್ತೆ, ಆದರೆ ಮಾತಾಡಬೇಕಾದ್ರೆ ಫೋನ್ ಮಾಡಬೇಕಾದ್ರೆ ಆ ಪ್ರೀತಿ ತೋರಿಸೋಕೆ ಆಗೋದಿಲ್ಲ. ಲೈಫಲ್ಲಿ ಜವಾಬ್ದಾರಿಗಳು ಹೆಚ್ಚಾದ ಹಾಗೆ, ಕೈಯಲ್ಲಿ ದುಡ್ಡು ಕಾಸು ಓಡಾಡಿದ ಹಾಗೆ, ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಿರುವಂತಹ ಆ ಮುಗ್ಧ ಮಗು ಎಲ್ಲೋ ಮಲಗ್ಬಿಡುತ್ತೆ. ಆದರೆ ರಾತ್ರಿಯ ಪ್ರಶಾಂತ ವಾತಾವರಣದಲ್ಲಿ ಸುಮ್ಮನೆ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಮತ್ತೆ ಆ ಹಳೆ ನೆನಪು ಮರುಕಳಿಸಿದಾಗ ಕಣ್ಣಂಚಲ್ಲಿ ನೀರು ಬರುತ್ತೆ. ನಾವು ಕಳ್ಕೊಂತಿರೋದು ಏನು ಅನ್ನೋದು ಅರ್ಥ ಆಗುತ್ತೆ. ಸ್ನೇಹಿತರೆ, ಆದ್ರಿಂದ ನಮಗಾಗಿ ಕಾಯ್ತಿರೋ ಆ ತಾಯಿಗೆ ದಿನದಲ್ಲಿ ಒಂದ್ಸಲನಾದರೂ ಕಾಲ್ ಮಾಡಿ ಆರೋಗ್ಯ ವಿಚಾರಿಸಿ ಊಟ ಮಾಡಿದ್ರಾ ಅಂತ ಕೇಳಿ ಅಷ್ಟೇ ಸಾಕು, ಇನ್ನೇನು ಬೇಡ. ಅವ್ರು ತುಂಬ ಖುಷಿಯಾಗಿಬಿಡ್ತಾರೆ, ಹಾಗೆ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ. ಸೊ ಈ ಬ್ಯುಸಿ ಲೈಫಲ್ಲಿ ನಾವು ಸದ್ಯಕ್ಕೆ ಎಲ್ಲದರಿಂದ ದೂರ ಆಗ್ತಾ ಹೋಗ್ತಾ ಇದ್ದೀವಿ, ದುಡ್ಡಿನಿಂದ ಓಡ್ತಾ ಇದ್ವಿ, ಕೆಲಸದಿಂದ ಓಡ್ತಾ ಇದ್ವಿ. ಆದರೆ ನಮಗಾಗಿ ಕಾಯ್ತಿರೋರಿಗೋಸ್ಕರ ಒಂದಿಷ್ಟು ಸಮಯನ ಮೀಸಲಿಡೋಣ, ಏನಂತೀರಾ? ಸೊ ಇದಾಗಿತ್ತು ಈ ಹೊತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದೆ ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮ ದಿನಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ ಇನ್ನೇನು 6:40 ಆಗಲಿದೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ರಾಷ್ಟ್ರಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಡೆದ ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ತಮ್ಮನ್ನು ಸಭೆಗೆ ಆಹ್ವಾನಿಸಿದ್ದು ಸಭೆಯ ನಿಖರವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಾದ ಊಹಾಪೋಹಗಳು ರಾಜಕೀಯದಲ್ಲಿ ಸಹಜ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳು ಹಿರಿಯ ಸಚಿವರೊಂದಿಗೆ ಇಂದು ಸಂಜೆಯೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ಸೂಚಿಸಿದರೆ ತಾವು ಸಹ ದೆಹಲಿಗೆ ಭೇಟಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬರುವ 2028 ಚುನಾವಣೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಿರಿಯ ನಾಯಕರ ಸಭೆ ನಡೆಯಲಿದ್ದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ.

0: ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಸಾರ್ವಜನಿಕ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಎಸ್ಐಆರ್ ಯೋಜನೆ ಕುರಿತು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮರು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗುತ್ತಿರುವುದು ಸೇರಿದಂತೆ ಸುಮಾರು 100 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿವೆ. 20ಕ್ಕೂ ಹೆಚ್ಚು ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದು, ಹಿರಿಯ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕೆಆರ್ ಕುಮಾರ್ ನೇತೃತ್ವ ವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ ಪವಿತ್ರ ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನೆರವೇರಿಸಲಾಗುವುದು. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು, ಗಡಿ ವಿವಾದಕ್ಕೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿಯನ್ನು ಪಾಲಿಕೆ ತಕ್ಷಣವೇ ಅಂಗೀಕರಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ದಾರೆ. ಸದೃಢ ಹಾಗೂ ಸ್ವಾಸ್ಥ ಸಮಾಜ ನಿರ್ಮಿಸಲು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಗತ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ದಿ ಹಾಗೂ ಪ್ರಗತಿಯ ನಿಜವಾದ ಅಳತೆಗೋಲು ಶಿಕ್ಷಣ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ಷರ, ಅನ್ನ ಮತ್ತು ಜ್ಞಾನದ ದಾಸೋಹ ನೀಡುವಲ್ಲಿ ಪ್ರಾಂಶುಪಾಲರ ಪಾತ್ರ ಬಹುಮುಖ್ಯವಾಗಿದೆ. ಪ್ರಸ್ತುತ ವಸತಿ ಶಾಲೆಗಳು ರಾಜ್ಯಮಟ್ಟದಲ್ಲಿ ಶೇಕಡ 99.57% ಅತ್ಯುತ್ತಮ ಫಲಿತಾಂಶ ಮಾಡಿರುವುದು ಹೆಮ್ಮೆಯ ವಿಚಾರ. ಈ ಸಾಧನೆಯ ಸಂಪೂರ್ಣ ಕೀರ್ತಿ ರಾಜ್ಯದ ಎಲ್ಲ ಪ್ರಾಂಶುಪಾಲರಿಗೆ ಸಲ್ಲಬೇಕು ಎಂದರು. ದೇಶಾದ್ಯಂತ ಒಟ್ಟು 500 ಕಡೆಗಳಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಮೈಸೂರಿನ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಶಿಕ್ಷಣಾರ್ಥಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಓರ್ವ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖ ಚಾಮರಾಜನಗರದಲ್ಲಿ 5, ಮಂಡ್ಯದ ಕೃಷ್ಣರಾಜಸಾಗರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 41.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯ ನೈಋತ್ಯ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತದ ಪ್ರಸರಣ ಉಂಟಾಗುವುದರಿಂದ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿದೆ. ಈ ಹವಾಮಾನ ಚಟುವಟಿಕೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ

0: 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
1: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ನೀವು ಚೆನ್ನ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 6:51:18 ಮುಸಂಜೆ ಹೊತ್ತಲ್ಲಿ ಸ್ಯಾಂಡಲ್ವುಡ್ನ ಮಧುರವಾದ ಹಾಡುಗಳನ್ನ ಕೇಳ್ತಾ ಜೊತೆಗೊಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗು ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆಜೆ ಕುಸುಮ. ಪ್ರತಿ ವರ್ಷ ಮೇ 25ನೇ ತಾರೀಕು ಯಾವ ವಿಶೇಷ ಇರುತ್ತೆ ಅಂತ ನಿಮಗೀಗಾಗಲೇ ಗೊತ್ತೇ ಇದೆ. ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನ, ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ. ಪ್ಲಾಸ್ಟಿಕ್ ನಮ್ಮ ಜೀವನದ ಭಾಗನೇ ಆಗೋಗಿದೆ ಅಲ್ವಾ? ಮನೆ ಆಗಿರ್ಬೋದು, ಸ್ಕೂಲ್ ಆಗಬಹುದು, ಆಫೀಸ್, ಹೋಟೆಲ್, ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್. ಎಲ್ಲ ಕಡೆಯೂ ಪ್ಲಾಸ್ಟಿಕ್ ಬಳಕೆ ಜಾಸ್ತಿಯಾಗಿದೆ. ಬಟ್ ಬೇಸರದ ವಿಷಯ ಏನಂದರೆ, ಪ್ಲಾಸ್ಟಿಕ್ನಿಂದ ಪ್ರಕೃತಿಗೆ ದೊಡ್ಡ ಅಪಾಯ ಇದೆ ಅನ್ನೋದು ಗೊತ್ತಿದ್ರೂ ಸಹ ಪ್ಲಾಸ್ಟಿಕ್ ಬಳಕೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಪ್ಲಾಸ್ಟಿಕ್ನ ಬದಲು ನಾವು ಬಳಸಬಹುದಾದಂಥ ಪರಿಸರ ಸ್ನೇಹಿ ಆಲ್ಟರ್ನೇಟಿವ್ಸ್, ಇಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನೀವು ಕೂಡ ತಿಳಿಸಬಹುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿದ್ದೀರಾ? ನೀವು ನಿಮ್ಮ ಮನೆಯಲ್ಲಾಗಬಹುದು ಅಥವಾ ನಿಮ್ಮ ಒಂದು ಕೆಲಸದ ಸ್ಥಳದಲ್ಲಾಗಬಹುದು. ಹೌದು ಅನ್ನೋದಾದರೆ ಹೇಗೆ ನೀವು ಆಲ್ಟರ್ನೇಟಿವ್ಸ್ನ ಯೂಸ್ ಮಾಡಿಕೊಂಡು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408091013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಇಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಷಯ. ಈ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ 777 ಚಾರ್ಲಿ ಸಿನಿಮಾದ ಈ ಹಾಡಿನ ನಂತರ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿಕೆ, ಸ್ವರಸ್ಮೃತಿ. ಸ್ವರಸ್ಮೃತಿ.

0: ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ, ಹಾಗಾಗಿ ನಾವು ಪ್ಲಾಸ್ಟಿಕ್ನ ಬಳಸೋದನ್ನ ಅವಾಯ್ಡ್ ಮಾಡೋದ್ರ ಜೊತೆಗೆ ಇಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್ನ ಹೇಗೆಲ್ಲ ಯೂಸ್ ಮಾಡಬಹುದು ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಹಾಗೆ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದಾದರೆ, ಸುಮಾರು 380 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ಪ್ರತಿ ವರ್ಷ ಉತ್ಪಾದನೆಯಾಗ್ತಾ ಇದೆಯಂತೆ. ಇದರಲ್ಲಿ ಅರ್ಧದಷ್ಟು 50% ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕೇ ಆಗಿರುತ್ತಂತೆ. ಅಂದರೆ ಒಂದ್ಸಲ ಯೂಸ್ ಮಾಡಿ ನಂತರ ಬಿಸಾಡುವಂಥ ಯೂಸ್ ಆ್ಯಂಡ್ ಥ್ರೂ ಪ್ಲಾಸ್ಟಿಕ್ 50%ರಷ್ಟಿದೆಯಂತೆ. ಇನ್ನು ಪ್ಲಾಸ್ಟಿಕ್ ರೀಸೈಕಲ್ ಬರೀ 9% ಮಾತ್ರ ಆಗೋದ್ರಿಂದ ಉಳಿದಿರೋಂಥ ಎಲ್ಲ ಪ್ಲಾಸ್ಟಿಕ್, ಬಹಳ ದೊಡ್ಡ ಪ್ರಮಾಣದ ಪ್ಲಾಸ್ಟಿಕ್ ಇದೆಯಲ್ಲ, ಅದು ಭೂಮಿಯನ್ನು ಸೇರ್ತಾ ಇದೆ, ಹಾಗೆ ಸಮುದ್ರಗಳನ್ನ ಸೇರಿ ಪಲ್ಯೂಟ್ ಮಾಡ್ತಾ ಇದೆ. ನಾವೆಲ್ಲರೂ ಪ್ಲಾಸ್ಟಿಕ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂದರೆ, ಒಂದು ಅಂಗಡಿಯಿಂದ ಹಣ್ಣು ತರಕಾರಿ ಏನನ್ನಾದರೂ ತರಬೇಕು ಅಂದರೂ ಸಹ ಪ್ಲಾಸ್ಟಿಕ್ ಕವರ್ನ ಅಂಗಡಿಯಲ್ಲಿ ಕೇಳಿ ಪಡ್ಕೊಳ್ಳೋಂಥ ಅಭ್ಯಾಸ ಸಾಕಷ್ಟು ಜನರಿಗಿದೆ. ಆ ಕವರ್ ಒಂದ್ಸಲ ಯೂಸ್ ಮಾಡೋದಷ್ಟೆ, ಆಮೇಲೆ ಬಿಸಾಡಿದರೆ ಅದು ಪ್ರಕೃತಿಯಲ್ಲಿ ಉಳಿದು ಹೋಗುತ್ತೆ, ಪರಿಸರದಲ್ಲಿ ಬೆರೆತು ಹೋಗುತ್ತೆ. ಅದೇ ಪ್ಲಾಸ್ಟಿಕ್ ಮಳೆ ನೀರು ಅರಿಯುವಂಥ ಕೆನಾಲ್ಗಳನ್ನ ಬ್ಲಾಕ್ ಮಾಡುತ್ತೆ. ಅದೇ ಪ್ಲಾಸ್ಟಿಕ್ ಪ್ರಾಣಿಗಳನ್ನ, ಅಂದರೆ ಆ ಪ್ರಾಣಿಗಳ ಆಹಾರಕ್ಕೆ ಸೇರಿ ಆ ಪ್ರಾಣಿಗಳು ಆಹಾರ ಅಂತ ತಪ್ಪಾಗಿ ತಿಳ್ಕೊಂಡು ತಿಂದು ತಮ್ಮ ಜೀವಕ್ಕೆ ತೊಂದರೆಯನ್ನು ಮಾಡಿಕೊಳ್ಳುತ್ತೆ. ಹಾಗೆಯೇ ಸಮುದ್ರದಲ್ಲಿ ಪ್ಲಾಸ್ಟಿಕ್ ಸೇರಿಕೊಂಡು ಮೆರೈನ್ ಕ್ರೀಚರ್ಸ್ಗೆ, ಜಲಚರಗಳಿಗೆ ಕೂಡ ಅಪಾಯ ಮಾಡುತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ ಯಾವುದು ಗೊತ್ತಾ? ಮೈಕ್ರೋಪ್ಲಾಸ್ಟಿಕ್ಸ್. ಪ್ಲಾಸ್ಟಿಕ್ ಸಣ್ಣ ಕಣಗಳಾಗಿ, ಸಣ್ಣ ಒಂದು ಪಾರ್ಟಿಕಲ್ ಆಗಿ ಬ್ರೇಕ್ ಆಗುತ್ತೆ. ಆ ಪಾರ್ಟಿಕಲ್ಸ್ ನೀರು ಆಹಾರದಲ್ಲಿ ಸೇರಿಕೊಳ್ಳುತ್ತೆ, ನಮ್ಮ ಬಾಡಿಯನ್ನು ಸಹ ತಲುಪುತ್ತೆ. ನೀರು ಆಹಾರದಲ್ಲಿ ಸೇರಿಕೊಳ್ತು ಅಂದರೆ ಅದು ನಮ್ಮ ದೇಹಕ್ಕೆ ಸೇರಿದ ಹಾಗೆ ಅಲ್ವಾ? ಹಾಗೆ ಪ್ಲಾಸ್ಟಿಕ್ ಪರಿಸರಕ್ಕೆ, ಹಾಗೆ ನಮ್ಮ ಆರೋಗ್ಯಕ್ಕೂ ಸಹ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಈ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದ್ರ ಜೊತೆಗೆ ಇಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್ನ ಹೇಗೆಲ್ಲ ಬಳಸಬಹುದು ಅಂತ ಮಾತಾಡೋಣ. ಹಾಗೆಯೇ ನಮ್ಮ ಸ್ನೇಹಿತರ ಸಂದೇಶಗಳಂತೂ ಬರ್ತಾ ಇವೆ, ಎಷ್ಟೇ ಕೂಗಾಡಿದ್ರೂ ಪ್ಲಾಸ್ಟಿಕ್ನ ಬಿಡೋದಿಲ್ಲ ಜನ. ಮೊಬೈಲ್ ಹೇಗೆ ಕೈಯಲ್ಲಿರುತ್ತೋ ಹಾಗೇ ಪ್ಲಾಸ್ಟಿಕ್ ಬ್ಯಾಗ್ ಸಹ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ. ಹೌದು, ನೀವು ಕೂಡ ತಿಳಿಸ್ಬಹುದು ನಿಮ್ಮ ಮನೆಯಲ್ಲಿ ನೀವು ಹೇಗೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ತೀರಾ, ಯಾವ ರೀತಿ ಪರಿಸರ ಸ್ನೇಹಿ ವಸ್ತುಗಳನ್ನ ನೀವು ಬಳಸ್ತೀರಾ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090013, 9480901013. ಈಗ ಬನಾರಸ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಗೀತೆಯ ನಂತರ ನಮ್ಮ ಮಾತು ಮುಂದುವರಿಯುತ್ತೆ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ. ಸೊ ಈ ಡೇ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಆದರೆ ಈ ಡೇಯ ಮುಖ್ಯ ಉದ್ದೇಶ, ಈ ದಿನದ ಮುಖ್ಯ ಉದ್ದೇಶ ಏನು ಅಂದರೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದು. ಇಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಆಲ್ಟರ್ನೇಟಿವ್ಸ್ನ ಬಳಸೋ ಮೂಲಕ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದಲ್ವಾ. ಹಾಗಾಗಿ ಈ ದಿನದಲ್ಲಿ ನಾವು ಮಾತಾಡ್ತಾ ಇರೋದು ಇಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್ನ ಬಗ್ಗೆ. ಇನ್ನು ಸ್ನೇಹಿತರು ಸಂದೇಶಗಳನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಧಾರವಾಡದಿಂದ ಮಂಜುಶ್ರೀರವರ ಸಂದೇಶ ಬಂದಿದೆ. ತಿಂಗಳಿಗೆ ಒಂದೇ ಸಲ ಮಾರ್ಕೆಟ್ಗೆ ಹೋಗಬೇಕು, ಆಗ ಪ್ಲಾಸ್ಟಿಕ್ ಬಳಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಹೌದು, ಎಲ್ಲೇ ಹೋದರೂ ಪ್ಲಾಸ್ಟಿಕ್ ಕವರ್ನ ನಾವು ಕೇಳೋ ಬದಲು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಮನೆಯಿಂದಾನೇ ಒಂದು ಬಟ್ಟೆಯ ಬ್ಯಾಗನ್ನು ತೊಗೊಂಡು ಹೋಗ್ಬೋದಲ್ವಾ. ಹಿಂದೆಯೆಲ್ಲ ಒಂದು ಬಟ್ಟೆ ಬ್ಯಾಗ್ನ ಯಾವಾಗಲೂ ಜೊತೆಲೇ ಇಟ್ಕೊಂಡಿರ್ತಿದ್ರು, ಅದನ್ನು ಎಲ್ಲೇ ಹೋದರೂ ತೊಗೊಂಡು ಹೋಗ್ತಾ ಇದ್ರು. ಮಾರ್ಕೆಟ್ಗೆ ಹೋಗ್ತಿದ್ದೀವಿ ಅಂದಾಗ ಬ್ಯಾಗ್ನ ನಾವೇ ತೊಗೊಂಡು ಹೋಗಬೇಕು ತಾನೆ, ಅದನ್ನು ಮನೆಯಲ್ಲೇ ಮರೆತು ಹೋಗ್ತಾರೆ ಜನ. ಅಲ್ಲಿ ಅಂಗಡಿಲೇ ಕೇಳಿ ತೊಗೋಬೋದು ಬಿಡು, ಕವರ್ ತೊಗೊಂಡ್ರೆ ಆಯಿತು ಅಂತ ಸಾಕಷ್ಟು ಜನರು ಅಂದ್ಕೊಳ್ತಾರೆ. ಬಟ್ಟೆ ಚೀಲಗಳನ್ನ ನಾವು ಮನೆಯಲ್ಲೇ ಇಟ್ಕೊಂಡಿರ್ತೀವಿ, ಆದರೂ ಅದನ್ನು ತೊಗೊಂಡು ಹೋಗೋದನ್ನು ಮರಿತೀವಿ ಅಂದರೆ ಅದು ಏನಂತ ಹೇಳ್ಬೋದು, ಬೇಜವಾಬ್ದಾರಿತನ ಅಂತ ಅಂದೆ, ಮತ್ತೇನಕ್ಕಾಗುತ್ತೆ ಅಲ್ವಾ. ಸೊ ಬಟ್ಟೆ ಬ್ಯಾಗ್ಗಳನ್ನ ಆದಷ್ಟು ಬಳಸಬಹುದು ಪ್ಲಾಸ್ಟಿಕ್ನ ಬದಲಾಗಿ. ಮೊದಲು ಇಲ್ಲಿಂದನೇ ಶುರು ಮಾಡಬೇಕು, ಯಾಕಂದರೆ ನಾವು ದಿನಕ್ಕೆ ಒಂದು ಸಲನಾದರೂ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಬೇಕಾಗೇ ಆಗುತ್ತೆ.

ಮಾರ್ಕೆಟ್ಗೆ ಹೋಗದೇ ಇದ್ರೂ ಮನೆ ಹತ್ರ ಇರುವಂಥ ಒಂದು ಯಾವುದೋ ಅಂಗಡಿಗೆ ಹೋಗೇ ಹೋಗ್ತೀವಿ. ಹೋದಾಗ ಬರಿಗೈಲಿ ಹೋಗೋ ಬದಲು ಒಂದು ಚಿಕ್ಕ ಬ್ಯಾಗನ್ನು, ಬಟ್ಟೆಯ ಬ್ಯಾಗನ್ನು, ಮನೆಯಲ್ಲೇ ಇರುತ್ತಲ್ಲ ಅಂತ ಒಂದು ಬ್ಯಾಗನ್ನು ತಗೊಂಡು ಹೋಗೋದ್ರಿಂದ ಅಲ್ಲಿ ನಮಗೇನಾದರೂ ಬೇಕಾದರೆ ತಗೊಂಡು ಬರಬಹುದು. ಹಾಗೆ ನಾವು ಮನೆಯಿಂದ ಎಲ್ಲಿಗೆ ಹೊರಡಬೇಕಂದ್ರೂ ಸಹ ಕೈನಲ್ಲಿ ಒಂದು ಬಟ್ಟೆ ಬ್ಯಾಗ್ ಇದ್ದರೆ ಒಳ್ಳೆಯದಲ್ವಾ ಸ್ನೇಹಿತರೆ? ಆಚೆ ಹೋದಾಗ ಏನೋ ತಗೋಬೇಕು ಅಂತ ಅನ್ನಿಸ್ಬಹುದು, ಆಗ ಬ್ಯಾಗ್ನ ತಗೊಂಡು ನಂತರ ನಾವು ಆ ಒಂದು ವಸ್ತುಗಳನ್ನ ಸಾಮಾನನ್ನ ಖರೀದಿ ಮಾಡೋ ಬದಲು ಬ್ಯಾಗ್ ನಮ್ಮ ಜೊತೆಯಲ್ಲೇ ಇದ್ದರೆ ಒಳ್ಳೆಯದೇ ಅಲ್ವಾ? ನಿಮಗೇನನ್ಸುತ್ತೆ, ಪ್ಲಾಸ್ಟಿಕ್ನ ನೀವು ಹೇಗೆ ಅವಾಯ್ಡ್ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಇಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್ನ ಹೇಗೆ ಬಳಸ್ತಾ ಇದ್ದೀರಾ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಬಾಂಡ್ ರವಿ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ ಕನ್ನಡ ಕಮಲಬಿಲ್ಲು 101.3.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದಾನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಏನೋ ರಂಗಪ್ಪ, ಕೋಟಿಗೆ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ನೀವು ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 7:22 ಮುಸಂಜೆ ಹೊತ್ತಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ, ಈ ದಿನದ ಪ್ರಯುಕ್ತ ಇಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಅತಿಯಾಗಿ ಬಳಸುವಂತಹ ಪ್ಲಾಸ್ಟಿಕ್ ಎಲ್ಲೆಲ್ಲಿ ನಾವು ಬಳಸ್ತೀವಿ, ದಿನನಿತ್ಯ ಬಳಸ್ತೀವಿ, ಸರಿ ಯಾವುದು ಜಾಸ್ತಿ ಬಳಸ್ತೀವಿ ಅಂತ ನೋಡಿದ್ರೆ ಅದು ಪ್ಲಾಸ್ಟಿಕ್ ಕವರ್ ಅನ್ನೋದಾಗುತ್ತೆ. ಸೊ ಪ್ಲಾಸ್ಟಿಕ್ ಕವರ್ನ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಿ ಅಂತ ಮಾತಾಡ್ತಾ ಇದ್ವಿ. ಹಾಗೆ ಸಾಕಷ್ಟು ಜನರು ಎಲ್ಲೇ ಹೋದರೂ ಒಂದು ವಾಟರ್ ಬಾಟಲ್ನ ತಮ್ಮ ಜೊತೆಗೆ ತಗೊಂಡು ಹೋಗುವಂಥ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ, ಅದು ಒಳ್ಳೆಯದೇ. ಬಟ್ ಬಹಳ ಜನರು ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡ್ತಾರೆ. ಸೊ ಅದರ ಬದಲು ಸ್ಟೀಲ್ ಬಾಟಲ್ ಆಗಿರಬಹುದು ಅಥವಾ ಕಾಪರ್ ವಾಟರ್ ಬಾಟಲ್, ಹಾಗೆ ಬ್ಯಾಂಬೂಯಿಂದ ಮಾಡಿರುವಂತಹ ವಾಟರ್ ಬಾಟಲ್ಗಳನ್ನ ಬಳಸೋದು ಬೆಸ್ಟ್. ಯಾಕಂದರೆ ಆ ಎಲ್ಲ ಬಾಟಲ್ಗಳು ಸಹ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. ಹಾಗೆ ಇಂತಹ ವಾಟರ್ ಬಾಟಲ್ಸ್ನ ಯೂಸ್ ಮಾಡೋದ್ರಿಂದ ವರ್ಷಕ್ಕೆ 100 ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳ ಬಳಕೆಯನ್ನು ನಾವು ತಪ್ಪಿಸಬಹುದು. ಇನ್ ದ್ಯಾಟ್ ವೇ ಪರಿಸರಕ್ಕೆ ನಾವು ಪ್ಲಾಸ್ಟಿಕ್ನಿಂದ ಆಗುವಂತಹ ಹಾನಿಯನ್ನು ಅವಾಯ್ಡ್ ಮಾಡಬಹುದು. ನೀವು ತಿಳಿಸಬಹುದು ಪ್ಲಾಸ್ಟಿಕ್ನ ಹೇಗೆ ಅವಾಯ್ಡ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ದಿಲ್ ಪಸಂದ್ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾರಿ. ಇದು ಕನ್ನಡ ಕಾಮನ ಬಿಲ್ಲು 101.3.

ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ ಪ್ರಯುಕ್ತ ಇಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಮೇಡಮ್, ನಮ್ಮ ಮನೆಗೆ ಬರುವ ಸಂಬಂಧಿಕರು, ಸ್ನೇಹಿತರು ಹಾಗೆ ಸಣ್ಣ ಮಕ್ಕಳು ಇದ್ದಾರೆ ಅಂತ ಏನಾದರೂ ತಿಂಡಿ ತಿನಿಸುಗಳನ್ನ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಂದಿರ್ತಾರೆ. ನಾವು ಸಹ ಮಕ್ಕಳಿಗೆ ಹಾಲು ತರಲು ಹೋದಾಗ ಅಂಗಡಿಯವರು ಪ್ಲಾಸ್ಟಿಕ್ ಚೀಲಗಳನ್ನ ಕೊಡ್ತಾರೆ, ಆದರೆ ನಾವಂತೂ ಪ್ಲಾಸ್ಟಿಕ್ನ ಅಷ್ಟಾಗಿ ಬಳಸೋದಿಲ್ಲ, ಅವಾಯ್ಡ್ ಮಾಡ್ತೀವಿ, ಆದರೆ ಅವರೇ ಕೊಡ್ತಾರೆ ಅಂಗಡಿಯವರೇ, ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ರಾಣಿ ಚೆನ್ನಮ್ಮ ನಗರ್ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳಾರವರು. ಹಾಗೆ ಧನಪಾಲ್ರವರ ಸಂದೇಶ ಬಂದಿದೆ ಸಕಲೇಶ್ಪುರದಿಂದ. ಮೇಡಮ್, ನಮ್ಮದು ದಿನಸಿ ಅಂಗಡಿ ಇದೆ, ಕೆಲವು ಗ್ರಾಹಕರು ಬ್ಯಾಗ್ ಇದ್ದರೂ ಸಹ ಕವರ್ ಕೇಳ್ತಾರೆ, ಇಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗ್ತಾರೆ, ಜನ ಅರ್ಥ ಮಾಡ್ಕೋಬೇಕು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶ್ರೀನಿವಾಸ್ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಮನೆಯಲ್ಲೇ ಬ್ಯಾಗ್ ಇರುತ್ತೆ ಅಥವಾ ಅವರ ಜೊತೆಯಲ್ಲೇ ಬ್ಯಾಗ್ ಇದೆ ಅಂದರೂ ಸಹ ಕೆಲವು ಗ್ರಾಹಕರು, ನಮ್ಮ ಸ್ನೇಹಿತರು ಹೇಳಿದಾಗೆ, ಅಂಗಡಿಯವರನ್ನೇ ಕವರ್ ಕೇಳ್ತಾರೆ. ಯಾಕೆ ಹಾಗೆ ಮಾಡ್ತಾರೆ, ಯಾಕೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದಿಲ್ಲ ಅನ್ನೋದು ಅವರೇ ತಮ್ಮನ್ನು ತಾವು ಪ್ರಶ್ನೆ ಕೇಳ್ಕೋಬೇಕು. ಬ್ಯಾಗ್ ಇದ್ಮೇಲೆ ಕವರ್ ಯಾಕೆ ಬೇಕು? ಮುಂದಿನ ಸಲನಾದರೂ ಮಾರ್ಕೆಟ್ಗೆ ಹೋದಾಗ ಸ್ನೇಹಿತರೆ, ನೀವು ಪ್ಲಾಸ್ಟಿಕ್ ಕವರ್ ಬದಲು ಬಟ್ಟೆ ಬ್ಯಾಗ್ಗಳನ್ನೇ ಮನೆಯಿಂದ ತೊಗೊಂಡು ಹೋಗಿ, ಹಾಗೆ ತೊಗೊಂಡು ಹೋಗಿದ್ರೂ ಸಹ ಕವರ್ ಕೇಳುವಂಥ ಅಭ್ಯಾಸ ನಿಮಗಿದ್ರೆ ಅದನ್ನು ದಯವಿಟ್ಟು ಆದಷ್ಟು ಬೇಗನೆ ಬಿಟ್ಬಿಡಿ. ಬ್ಯಾಗೇ ಇದೆ ಅಂದಮೇಲೆ ಕವರ್ ಯಾಕೆ ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಬ್ಯಾಗ್ನ ಕೇಳೋರ ಹತ್ರನೇ ಇರುತ್ತೆ. ನೀವು ಯೋಚನೆ ಮಾಡಿ ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಿ. ಈಗ ಮತ್ತೊಂದು ಗೀತೆ ಮುಡಿ ಬರ್ತಾ ಇದೆ ಏಕ್ಲವ್ಯ ಚಿತ್ರದಿಂದ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
1: ಶಭಾಷ್ ಮಗನೇ,
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಸ್ನೇಹಿತರೆ, ನಾವಿದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ ಇವತ್ತು, ಹಾಗಾಗಿ ಇಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್, ಪರಿಸರ ಸ್ನೇಹಿ ವಸ್ತುಗಳನ್ನ ಹೇಗೆ ಬಳಸಬಹುದು, ಪ್ಲಾಸ್ಟಿಕ್ನ ಹೇಗೆ ಅವಾಯ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ವಾಟರ್ ಬಾಟಲ್ ಕೂಡ ಅನೇಕರು ಪ್ಲಾಸ್ಟಿಕ್ ಬಾಟಲ್ನೇ ಬಳಸ್ತಾರೆ, ಅದ್ರ ಬದಲು ಕಾಪರ್ ಆಗಿರಬಹುದು, ಸ್ಟೀಲ್ ಆಗಬಹುದು, ಬ್ಯಾಂಬೂಯಿಂದ ಮಾಡಿರುವಂಥ ಬಾಟಲ್ಗಳನ್ನ ಬಳಸಬಹುದು ಅಂತ ಮಾತಾಡ್ತಿದ್ವಿ. ಇನ್ನು ಬಾಟಲ್ಗಳ ನಂತರ ಜಾಸ್ತಿ ಬಳಸುವಂಥದ್ದು ಯಾವ ವಸ್ತು ಅಂದರೆ ಲಂಚ್ ಬಾಕ್ಸ್. ಈ ಲಂಚ್ ಬಾಕ್ಸ್ ಸಹ ಸಿಂಗಲ್ ಯೂಸ್ ಬಾಕ್ಸ್ಗಳನ್ನ ಅನೇಕರು ಯೂಸ್ ಮಾಡ್ತಾರೆ. ಯಾವುದಾದ್ರೂ ಹೋಟೆಲಿಂದ ಪಾರ್ಸೆಲ್ ತಂದಿರ್ತಾರೆ, ಅದು ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತೆ, ಅದೇ ಬಾಕ್ಸ್ನ ಅವರು ಯೂಸ್ ಮಾಡ್ತಿರ್ತಾರೆ. ಅಥವಾ ಬೇರೊಂದು ಬಾಕ್ಸ್ನ ಅವರು ಪರ್ಚೇಸ್ ಮಾಡಿದ್ರು ಸಹ ಅದು ಕೂಡ ಪ್ಲಾಸ್ಟಿಕ್ಕೇ ಆಗಿರುತ್ತೆ. ಹೀಗೆ ಪ್ಲಾಸ್ಟಿಕ್ನ ಬಳಕೆ ಕಡಿಮೆನೇ ಮಾಡ್ತಾ ಇಲ್ಲ ಯಾಕೆ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಪ್ಲಾಸ್ಟಿಕ್ನ ಬದಲು ಸ್ಟೀಲ್ ಬಾಕ್ಸ್ಗಳನ್ನ, ಸ್ಟೀಲ್ ಲಂಚ್ ಬಾಕ್ಸ್ಗಳನ್ನ ಬಳಸಬಹುದು. ರೀಯೂಸಬಲ್ ಕಂಟೈನರ್ಗಳನ್ನ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ ವೇಸ್ಟ್ನ ಪ್ರಮಾಣ ಕಡಿಮೆ ಆಗುತ್ತೆ. ಮಾರ್ಕೆಟ್ನಲ್ಲಿ ಬ್ಯಾಂಬೂ ಪ್ರಾಡಕ್ಟ್ ಸಹ ಇತ್ತೀಚೆಗೆ ಬಹಳನೇ ಹೆಚ್ಚಾಗಿ ಸಿಗ್ತಾ ಇದೆ, ನೀವು ಕೂಡ ನೋಡಿರ್ತೀರ. ಬ್ಯಾಂಬೂಯಿಂದ ಮಾಡಿರುವಂಥ ಟೂತ್ ಬ್ರಷ್ ಆಗಬಹುದು, ಸ್ಟ್ರಾಗಳಾಗಬಹುದು, ಸ್ಪೂನ್, ಹಾಗೆ ಬಾಚಣಿಗೆ ಬಾಟಲ್ಗಳು, ಹೀಗೆ ಬಹಳಷ್ಟು ವಸ್ತುಗಳು ಬ್ಯಾಂಬೂನಿಂದ ಮಾಡಿದ್ದು ಸಿಗುತ್ತೆ. ಸೊ ಪ್ಲಾಸ್ಟಿಕ್ಗೆ ಬದಲಾಗಿ, ಆಲ್ಟರ್ನೇಟಿವ್ ಆಗಿ ನಾವು ಎಷ್ಟೆಲ್ಲ ವಸ್ತುಗಳನ್ನ ಬಳಸಬಹುದು ಅಂತ ನಾವು ನೋಡ್ತಾ ಹೋದರೆ ಸಾಕಷ್ಟು ಸಿಗುತ್ತೆ. ಹಾಗಾಗಿ ಅಂತಹ ವಸ್ತುಗಳನ್ನ ಬಳಸಬಹುದು. ಇನ್ನು ಬ್ಯಾಂಬೂ ವಸ್ತುಗಳು ನೋಡೋದಕ್ಕೆ ಸ್ಟೈಲಿಶ್ ಆಗೂ ಇರುತ್ತೆ, ಹಾಗೆ ಇಕೋ ಫ್ರೆಂಡ್ಲಿನೂ ಆಗಿರುತ್ತೆ. ಇನ್ನು ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ನಾವಂತೂ ಬಟ್ಟೆ ಬ್ಯಾಗನ್ನು ತೆಗೆದುಕೊಂಡು ಹೋಗಿ ದಿನಸಿ ತರುವುದು, ಹಾಲು ಮತ್ತು ಎಣ್ಣೆ ಮಾತ್ರ ರೆಡಿ ಪ್ಯಾಕ್ ತರ್ತೀವಿ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಓಕೆ, ಆದರೆ ಹಾಲು ಅಂತ ಅಂದಾಗ ಹಾಲಿನ ಪ್ಯಾಕೆಟ್ ಇದೆಯಲ್ಲ, ಅದನ್ನು ಕಟ್ ಮಾಡುವಾಗಲೂ ಸಹ ಅದರ ತುದಿಯನ್ನು ತೆಗೆದು ಬಿಸಾಡೋದ್ರಿಂದ ಅದರಿಂದ ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಪರಿಸರಕ್ಕೆ ಸೇರಿಕೊಳ್ಳುತ್ತೆ ಅನ್ನೋದು ನಾವು ಗೆಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅದೊಂದು ಚಿಕ್ಕ ಪ್ಲಾಸ್ಟಿಕ್ನ ತುಂಡು ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಆ ಚಿಕ್ಕ ತುಂಡುಗಳು ಒಂದಕ್ಕೆ ಒಂದು ಸೇರ್ತಾ ಹೋದಾಗ ಅದು ಎಷ್ಟು ಪ್ರಮಾಣದಲ್ಲಿರಬಹುದು, ಎಷ್ಟು ಟನ್ ಗಟ್ಟಲೆ ಆಗಬಹುದು ಅಲ್ವಾ. ಹಾಗಾಗಿ ಆ ತುದಿಯನ್ನು ಕಟ್ ಮಾಡದೇನೆ, ಪ್ಲಾಸ್ಟಿಕ್ ಇರುತ್ತಲ್ಲ ಹಾಲಿನ ಪ್ಯಾಕೆಟ್ನಲ್ಲಿ, ಆ ತುದಿಯನ್ನು ಕಟ್ ಮಾಡ್ದೇ ಹಾಲನ್ನ ಹಾಗೆ ಕಟ್ ಮಾಡಿಕೊಂಡು ಹಾಕೋಬಹುದು. ಹಾಗೆ ಮತ್ತಷ್ಟು ಸಂದೇಶಗಳು, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಮಾಹಿತಿ ಚೆನ್ನಾಗಿದೆ ಅಂತ ನಾವು ಬರೀ ಇವತ್ತು 4348 ನೀವು ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಹಾಡುಗಳು ಇಷ್ಟ ಆಗ್ತಾ ಇದೆ, ಹಾಗೆ ಪ್ಲಾಸ್ಟಿಕ್ ನಾವು ಸಹ ಬಳಕೆ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ನಾವು ಬರೀ ಇವತ್ತು 4238 ಇವರು ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಊರಿನ ಹೆಸರನ್ನು ಹಾಕಿದ್ದೀರಾ ಹುಬ್ಬಳ್ಳಿ ಅಂತ, ಆದರೆ ನಿಮ್ಮ ಹೆಸರನ್ನು ತಿಳಿಸೋದನ್ನು ಮರೆತಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಾಂತಾರ ಚಿತ್ರದ ಗೀತೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.
1: ಇದ್ದಾಗ ಪುನಃ.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ. ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ ಪ್ರಯುಕ್ತ ಪರಿಸರ ಸ್ನೇಹಿ ಆಲ್ಟರ್ನೇಟಿವ್ಸ್ ಬಗ್ಗೆ ಮಾತಾಡಿದ್ವಿ. ವಿಷಯ ಮಾಹಿತಿ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ

0: ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸನ್ಸೆಟ್ ಸುರಭಿಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆಜಿ ಕುಸುಮ. ಸಮಯ 7:35 ಆಗ್ತಾ ಇದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ 40%ರಷ್ಟು ಕಚ್ಚಾ ತೈಲ, 90%ರಷ್ಟು ಎಲ್ಪಿಜಿ ಹಾಗೂ 65%ರಷ್ಟು ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21ರಂದು ದೇಶದಲ್ಲಿ 271 GW ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ 3ನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ದ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ. ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. 10 ತಂಡಗಳು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಅಂತ್ಯಗೊಳಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ.

0: ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನೀವು ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 7:45:53 ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
2: ಎಲ್ಲರಿಗೂ ನಮಸ್ಕಾರ. ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೇಳಲಾಗದ ಪ್ರೀತಿ, ತಲುಪದ ಭಾವನೆಗಳು, ಮೌನದಲ್ಲೇ ಬದುಕುವ ಒಲವಿನ ಕಥೆಗಳು, ಇವೆಲ್ಲವನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಇವತ್ತಿನ ಒಲವಿನ ಆಲಾಪದಲ್ಲಿ. ಪ್ರೀತಿ ಎಂದರೆ ಎಲ್ರಿಗೂ ಸಿಗುವುದಿಲ್ಲ. ಕೆಲವರಿಗೆ ಅದು ಸಿಕ್ಕರೂ ಹೇಳಲಿಕ್ಕಾಗಲ್ಲ, ಇನ್ನು ಕೆಲವರು ಹೇಳಿದರೂ ಅದು ತಲುಪೋದಿಲ್ಲ. ಅಂತಹ ಹೃದಯಗಳ ಕತೆ ಇವತ್ತಿನ ವಿಷಯ. ಏಕಪಕ್ಷೀಯ ಪ್ರೀತಿ, ಒನ್ ಸೈಡೆಡ್ ಲವ್. ಹೆಚ್ಚಿನ ಮಾತು ಮುಂದುವರಿಸೋಣ. ಸ್ಟೇ ಟ್ಯೂನ್. ಇದು 101.3 ಕನ್ನಡ ಕಾಮನಬಿಲ್ಲು.

ಟ್ಯೂನ್ ಮಾಡಿದಿರ 101.3 ಕನ್ನಡ ಕಾಮನವಿಲ್ಲು. ಇವತ್ತಿನ ಕಾರ್ಯಕ್ರಮದಲ್ಲಿ ಏಕಪಕ್ಷೀಯ ಪ್ರೀತಿ ಅಥವಾ ಒನ್ ಸೈಡೆಡ್ ಲವ್ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸಾಕಷ್ಟು ಬಾರಿ ಏನೋ ಅಂಜಿಕೆ, ಹೆದರಿಕೆ, ಭಯದಿಂದ ನಮ್ಮ ಪ್ರೀತಿಯನ್ನ ನಮ್ಮಲ್ಲೇ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹೇಳೋದಕ್ಕೆ ಮುಜುಗ್ರ, ಹಿಂಸೆ ಅಥವಾ ಭಯ ಇರಬಹುದು, ಒಪ್ಲಿಲ್ಲ ಅಂದ್ರೆ ಎನ್ನುವಂತಹ ಭಯ ಇರಬಹುದು. ಈ ತರದ ಸಂದರ್ಭದಲ್ಲಿ ನಾವು ಪ್ರೀತಿಸಿದ ವ್ಯಕ್ತಿಯನ್ನ ಪೂಜಿಸ್ತಾ ಆರಾಧಿಸ್ತಾ ಮನಸ್ಸಲ್ಲೇ ಅವರಿಗೆ ಒಂದು ಅರಮನೆಯನ್ನ ಕಟ್ಟಿರ್ತೀವಿ. ಈ ತರದ ವಿಷಯಗಳನ್ನ ಸಾಕಷ್ಟು ಕವಿಗಳು ಕೂಡ ಬರೆದಿದ್ದಾರೆ. ಆ ಕವಿಗಳ ಒಂದಿಷ್ಟು ಸಾಲುಗಳನ್ನ ಕಾರ್ಯಕ್ರಮದಲ್ಲಿ ಓದ್ತೀನಿ. ಮುಂದೆ ಮೂಡಿ ಬರಲಿದೆ ಎರಡು ಗೀತೆ, ಅದಾದ ನಂತರ ಮುಂದುವರೆಸೋಣ ಮಾತುಕತೆಯನ್ನ. ಸ್ಟೇ ಟ್ಯೂನ್ಡ್. ಇದು 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ರ 101.3 ಕನ್ನಡ ಕಾಮನಬಿಲ್ಲು. ಇದು ಒಲವಿನ ಆಲಾಪ ಕಾರ್ಯಕ್ರಮ. ಕೆಎಸ್ ನರಸಿಂಹಸ್ವಾಮಿ ಅವರ ಒಂದೆರಡು ಸಾಲುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಿನ್ನ ಕಣ್ಣುಗಳಲ್ಲಿ ನಾನು ಕಾಣಲಿಲ್ಲ, ಆದರೂ ನನ್ನ ಕಣ್ಣುಗಳಲ್ಲಿ ನೀನೇ ತುಂಬಿದ್ದೆ. ಪ್ರೀತಿ ಹೇಳದೆ ಉಳಿದರೂ ಅದು ಹೃದಯದಲ್ಲಿ ಸದಾ ಉಳಿದಿರುತ್ತದೆ. ಇದು ಕೆಎಸ್ ನರಸಿಂಹಸ್ವಾಮಿ ಅವರ ಒಂದೆರಡು ಸಾಲುಗಳು. ಅಂದ್ರೆ ಒನ್ ಸೈಡೆಡ್ ಲವ್, ಏಕಪಕ್ಷೀಯ ಪ್ರೀತಿ ಬಗ್ಗೆ, ಒಲವಿನ ಬಗ್ಗೆ ಮಾತಾಡಿದಾಗ ಎಷ್ಟೋ ಬಾರಿ ಮನಸ್ಸಲ್ಲಿ ಅಷ್ಟು ಪ್ರೀತಿ ಇರುತ್ತೆ, ಆದ್ರೆ ಹೊರಗಡೆ ಹೇಳಲಿಕ್ಕೆ, ತೋರಿಸ್ಕೊಳ್ಳಿಕ್ಕೆ ಏನೋ ಭೀತಿ, ಅಂಜಿಕೆ. ನಿಮಗೂ ಈ ತರ ಪ್ರೀತಿ ಇತ್ತ? ಯೋಚನೆ ಮಾಡಿ ಈ ಎರಡು ಹಾಡುಗಳನ್ನ ಕೇಳಿ. ಟ್ಯೂನ್ ಮಾಡಿದರ 101.3 ಕನ್ನಡ ಕಾಮನಬಿಲ್ಲು.

ಟ್ಯೂನ್ ಮಾಡಿದರ 101.3 ಕನ್ನಡ ಕಾಮನಬಿಲ್ಲು. ಒಲವಿನ ಆಲಾಪದಲ್ಲಿ ಏಕಪಕ್ಷೀಯ ಪ್ರೀತಿ ಅಥವಾ ಒಲವಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಜಿ ಎಸ್ ಶಿವರುದ್ರಪ್ಪ ಅವರ ಸಾಲುಗಳು ಹೀಗಿದೆ: ಎಲ್ಲಿ ನೀನು ಎಲ್ಲಿ ನಾನು, ಆದರೂ ನನ್ನ ಮನಸ್ಸು ನಿನ್ನಲ್ಲೇ ತಂಗಿದೆ. ಹೇಳದ ಪ್ರೀತಿಯಲ್ಲೂ ಒಂದು ಸೌಂದರ್ಯವಿದೆ, ಅದು ನನ್ನ ಏಕಾಂತದ ಸಂಗಾತಿ. ಏಕಪಕ್ಷೀಯ ಪ್ರೀತಿಯಲ್ಲಿ ಖುಷಿ ಇರುತ್ತೆ, ಒಂಥರ ಸಮಾಧಾನ ಇರುತ್ತೆ, ಎಲ್ಲೋ ಒಂಥರ ಕಾತುರತೆಯೂ ಬಹುಶಃ ಇರುತ್ತೆ. ಹೇಳಿಲ್ವಲ್ಲ, ಪ್ರೀತಿಯನ್ನು ಹಂಚಿಕೊಂಡಿಲ್ವಲ್ಲ ಅನ್ನುವಂಥದ್ದು. ಆದರೂ ಆ ಮನಸ್ಸಿಗೆ ಕೊಡುವಂತಹ ಖುಷಿ, ನಮ್ಮನ್ನು ನಾವು ಪ್ರೀತಿಸಿದವರು ಹೇಳದಿದ್ರೂ ಸಹ ಅಲ್ಲಿರುವಂತಹ ಖುಷಿಯ ಬಗ್ಗೆ ಈ ಸಾಲುಗಳು ಮಾತಾಡುತ್ತೆ. ಎಲ್ಲಿ ನೀನು ಎಲ್ಲಿ ನಾನು, ಆದರೂ ನನ್ನ ಮನಸ್ಸು ನಿನ್ನಲ್ಲೇ ತಂಗಿದೆ. ಹೇಳದ ಪ್ರೀತಿಯಲ್ಲೂ ಒಂದು ಸೌಂದರ್ಯವಿದೆ, ಅದು ನನ್ನ ಏಕಾಂತದ ಸಂಗಾತಿ. ಇದು ಜಿ ಎಸ್ ಶಿವರುದ್ರಪ್ಪ ಅವರ ಸಾಲುಗಳು. ಟ್ಯೂನ್ ಮಾಡಿದರ 101.3 ಕನ್ನಡ ಕಾಮನಬಿಲ್ಲು. ಸ್ಟೇ ಟ್ಯೂನ್ಡ್.

ಇದಾಗಿತ್ತು ನಮ್ಮ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮ. ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇದುವರೆಗೆ ನಿಮ್ಮ ಜೊತೆಗಿದ್ದಿದ್ದು ನಿಮ್ಮ ಗೆಳತಿ ಮೇಘನಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 8:33:20. ಈಗ ಕೆಲವು ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಅಂಬಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ರಾಜೇಶ್ ಹಾಗೂ ಚೈತ್ರಾರವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ರವರ ರಚನೆ ಮತ್ತು ಸಂಗೀತ.

ಮತ್ತೊಂದು ಸುಮಧುರ ಗೀತೆ ಮೂಡಿ ಬರ್ತಾ ಇದೆ. ಲವ್ ಯು ಚಿತ್ರದಿಂದ ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಗುರುಕಿರಣ್.

ಸ್ನೇಹಿತರೆ, ಇದು FM ರೇನ್ಬೋ 101.3 ಕಂಪನಾಂಕಗಳಲ್ಲಿ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 8:44:26. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 8:45 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, ಅದಾದ ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, ತದನಂತರ 9:15 ಮಧುರವಾದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುಕೂನ್ ಕೀ ಪಲ್ನಲ್ಲಿ ನಮ್ಮ ಭೇಟಿ.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೇ ಗೌರವಮಯಿ 90 ಸಾಲ್.

ನೀವು ಚೇಂಜ್ ಮಾಡಿದ್ದೀರಾ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 9:16:30. ಈ ಸಮಯದಲ್ಲಿ ತಂಪಾದ ಫೀಲ್ ಕೊಡುವಂಥ ಸುಮಧುರ ಹಿಂದಿ ಗೀತೆಗಳ ಕಾರ್ಯಕ್ರಮ ಸುಕೂನ್ ಕಿ ಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದಿ ಚಿತ್ರಗೀತೆಗಳನ್ನ ಕೇಳಿಸ್ತಾ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆರ್ಜೆ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ನೀಡುವಂತಹ ಗೀತೆಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ನಲ್ಲಿ ಲೈನ್ ಅಪ್ ಆಗಿದೆ. ಆ ಎಲ್ಲ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ನಮ್ಮ ಜೊತೆಯಾಗಿರಿ. ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪಬೇಕಿರುವಂತಹ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9489091013. 9480901013. ಈಗ ಸುಕೂನ್ ಕೇಪಲ್ ಕಾರ್ಯಕ್ರಮದ ಮೊದಲನೇ ಗೀತೆಯನ್ನ ಕೇಳೋಣ. ಬ್ಲ್ಯಾಕ್ ಮೇಲ್ ಚಿತ್ರದಿಂದ ಕಿಶೋರ್ ಕುಮಾರ್ ರವರ ಗಾಯನ, ರಾಜೇಂದ್ರ ಕೃಷ್ಣ ರವರ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ರವರ ಸಂಗೀತ ಸಂಯೋಜನೆ.

ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಕಲ್ ಹೋ ನಾ ಹೋ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಸೋನು ನಿಗಮ್ರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಶಂಕರ್ ಎಹಸಾನ್ ಲಾಯ್ ರವರ ಸಂಗೀತ ಸಂಯೋಜನೆ.

ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್. FM ರೈನ್ಬೋ ವಾಹಿನಿಯ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಇಂತಹ ಅಪರೂಪದ ಇತಿಹಾಸದ ಪುಟಗಳಲ್ಲಿ ಮರೆಯಾಗ್ತಿರುವಂತಹ ಮತ್ತು ಇಂಪಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ರೇಡಿಯೋದಲ್ಲಿ ಮೂಡಿಬರುವ ಇಂತಹ ಜ್ಞಾನಪೂರ್ಣ ಮತ್ತು ಮನರಂಜನಾತ್ಮಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತದೆ. ನನ್ನ ಕಡೆಯಿಂದಲೂ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಈಗ ಮತ್ತೊಂದು ಸುಂದರ ಗೀತೆ ಮೂಡಿ ಬರ್ತಾ ಇದೆ. ಕಭಿ ಕಭಿ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ರವರ ಗಾಯನ, ಸಾಹಿರ್ ರವರ ರಚನೆ, ಖಾಯಂ ರವರ ಸಂಗೀತ ಸಂಯೋಜನೆ.

0: ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಕಭಿ ಕಭಿ ಸಿನಿಮಾದ ಎವರ್ಗ್ರೀನ್ ಹಾಡನ್ನ ಕೇಳಿದ್ವಿ. ಖಯಾಮ್ ರವರ ಸಂಗೀತ ನಿರ್ದೇಶನ ಈ ಹಾಡಿಗಿತ್ತು. ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ಸ್ನೇಹಿತರು. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ಮನಸ್ಸಿಗೆ ಮುದ ನೀಡುವಂತಹ ಹಾಡುಗಳು ಮೇಡಮ್ ನಿಮಗೆ ಮತ್ತು ಆಕಾಶವಾಣಿ ಕನ್ನಡ ಕಾಮನ ಬಿಲ್ಗೆ ನನ್ನ ಧನ್ಯವಾದಗಳು ಅಂತ. ಹಾಗೆ ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇದ್ದೀವಿ. ಹಿಂದಿಯ ಮೊದಲನೇ ಹಾಡು ಸೂಪರ್ ಹಿಟ್ ಆಗಿದೆ ಅಂದರೆ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿ ಹೊತ್ತು ತಂದಿರುತ್ತೀರಿ ಮೇಡಮ್ ಅವರೇ, ಏನಂತೀರಿ ಅಂತ ಕೇಳ್ತಾ ಇದ್ದಾರೆ ಕಲಬುರಗಿಯಿಂದ ರಾಧಾಕೃಷ್ಣರವರು. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ವಿಶ್ವಾತ್ಮ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಹಾಡಿದ್ದಾರೆ ಸಾಧನಾ ಸರ್ಗಮ್.

ಸುಕುನ್ ಕಿ ಪಲ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಸಮಯ ಆಗಿದೆ 9:35 ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಹಲಸಿನ ಹಪ್ಪಳ ಮಾಡ್ತಾ ಹಾಡು ಕೇಳ್ತಾ ಇದ್ದೀವಿ. ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ. ಕೆಲಸದ ಶ್ರಮನೇ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಕೃಷ್ಣಮೂರ್ತಿ ಶೃಂಗೇರಿಯಿಂದ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಹೇಳ್ತಾ ಇದ್ದಾರೆ, ಮೇಡಮ್ ತಮ್ಮ ಹಿಂದಿ ಹಾಡುಗಳ ಆಯ್ಕೆ ಸೂಪರ್, ಇಷ್ಟ ಆಗ್ತಾ ಇದೆ ಹಾಡುಗಳು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ. ಹಾಗೆ ಯಾರಿದು ನಂಬರ್ ರನ್ನಿಂಗ್ ವಿತ್ 3503 ಇವರು ಮಾಹಿತಿಯನ್ನ ತಿಳಿಸಿದ್ದಾರೆ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ರವರ ಸಂದೇಶ ಬಂದಿದೆ, ನಮಸ್ಕಾರ ಮೇಡಮ್, ಹಿಂದಿ ಹಾಡುಗಳ ಕಾರ್ಯಕ್ರಮದಲ್ಲಿ ಕಭಿ ಕಭಿ ಎಂಬ ಹಾಡು ನನಗೆ ತುಂಬ ಇಷ್ಟವಾದ ಹಾಡು, ಪ್ರಸಾರ ಮಾಡಿದ ನಿಮಗೆ ಹಾಗೂ ನಿಲಯಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅಂತ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಈಗ ಇಶ್ಕ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3.

ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳಂತೂ ಬರ್ತಾ ಇವೆ. ಜೀವನದಲ್ಲಿ ಬೇಸರ ನಿರಾಸಕ್ತಿ ಆದಾಗ ಇಂತಹ ಹಾಡುಗಳೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ. ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದು ಪ್ರಸಾರವಾಗ್ತಿರುವಂತಹ ಎಲ್ಲ ಹಿಂದಿ ಹಾಡುಗಳು ಸುಮಧುರವಾಗಿವೆ, ನಾವು ಊಟ ಮಾಡ್ತಾ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಅಂತ. ಹಾಗೆ ಮೇಡಮ್, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇವೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ನೇತ್ರ ಜಾನು ರೂಪಾಸಿರ ಇವರು. ಹಾಗೆ ಗೀತೆಯೊಂದನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಯಾರಿದು, ಪ್ರಕಾಶ್ ಅವರು ಕೆಆರ್ಪುರಂನಿಂದ. ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಿರುವಂತಹ ಗೀತೆಗಳನ್ನೇ ಕೇಳಿ ಎಂಜಾಯ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಹಾಗೆ ಜಯಾ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಸುಕೂನ್ ಕೀಪಲ್ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಹಾಡುಗಳು ತುಂಬ ಮಧುರವಾಗಿ ಮೂಡಿ ಬರ್ತಿದೆ, ನೀವು ಪ್ರಸಾರ ಮಾಡ್ತಿರುವಂಥ ಎಲ್ಲ ಹಾಡುಗಳು ತುಂಬಾ ಖುಷಿಯನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಸಿರ್ಫ್ ತುಮ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸಮೀರ್ ರವರ ರಚನೆ ಈ ಗೀತೆಗಿದೆ.

ಕೋಕೋನ್ ಕೇಪಲ್ ಕಾರ್ಯಕ್ರಮ ಕೇಳ್ತಾ ಸ್ನೇಹಿತರ ಸಂದೇಶಗಳನ್ನ ಕಳಿಸಿದ್ದಾರೆ. ಜಿ ಎಸ್ ಭೋಜರಾಜ, ಸುಧಾ, ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕಿನಿಂದ ಹಾಡುಗಳು ಸೂಪರ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರ ನಂತರ ಮತ್ತಾರ ಸಂದೇಶ, ಇದು ವಿಜಯಪುರದಿಂದ ಇಸ್ಮಾಯಿಲ್ ರವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಸುಕುಂ ಕೇಪಲ್ ಕಾರ್ಯಕ್ರಮ ತುಂಬಾನೇ ಸೊಗಸಾಗಿ ಮೂಡಿ ಬರ್ತಾ ಇದೆ ಮೇಡಮ್, ಧನ್ಯವಾದಗಳು ಅಂತ. ಹಾಗೆ ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಸ್ನೇಹಿತರೆ, ಸುಮಧುರವಾದ ಹಿಂದಿ ಗೀತೆಗಳನ್ನ ಸುಕುಂ ಕೇಪಲ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗಿತ್ತು ನಮ್ಮ ಪಯಣ. ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ನೀವೆಲ್ಲರೂ ಸಂದೇಶಗಳನ್ನ ಕಳಿಸೋ ಮೂಲಕ ತಿಳಿಸಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಯ ಸ್ಪಂದನೆ ನೋಡಿ ಬಹಳ ಖುಷಿಯಾಯಿತು. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕುಂ ಕೇಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮಾ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 10:02:32. ಇಂಪಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಮೈಂಡ್ ರಿಲ್ಯಾಕ್ಸ್ ಆಗುವಂತ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತಿನ ವಿಷಯ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಷಯ ತಿಳಿಸ್ತೀನಿ. ಫಸ್ಟ್ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ, ಯಾಕಂದರೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಲ್ವಾ. 9480901013948090103. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇನ್ನು ವಿಷಯ ಏನು ಅಂತ ಅಂದರೆ, ಸಿನಿಮಾಗಳಲ್ಲಿ ಒಂದೊಂದು ಸಿಚುವೇಶನ್ಗೆ ಅಂದರೆ ಒಂದೊಂದು ಸೀನ್ಗೆ ತಕ್ಕಂತೆ ಹಿನ್ನೆಲೆ ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ನೀವು ಕೇಳಿರ್ತೀರ, ಖುಷಿಯಾಗಿದ್ದಾಗ ಫಾಸ್ಟ್ ಮ್ಯೂಸಿಕ್ ಅಥವಾ ಬೀಟ್ಸ್ ಇರುವಂತಹ ಮ್ಯೂಸಿಕ್ ಆಗಿರಬಹುದು. ಹಾಗೆ ಆ ಒಂದು ಸೀನ್ನಲ್ಲಿ ಬೇಸರ ಇದ್ದರೆ, ಬೇಜಾರಲ್ಲಿ ಇರುವಂತಹ ಕತೆ ಅಥವಾ ಆ ಒಂದು ಸನ್ನಿವೇಶ ಇದ್ದರೆ ಅದಕ್ಕೆ ಮ್ಯಾಚ್ ಆಗುವಂಥ ಸ್ಯಾಡ್ ಮ್ಯೂಸಿಕ್ ಇರುತ್ತೆ. ಹಾಗೆ ಕಾಮಿಡಿಗೆ ಒಂಥರದ ಮ್ಯೂಸಿಕ್ ಆದರೆ, ಸಸ್ಪೆನ್ಸ್ಗೆ ಇನ್ನೊಂದು ಥರದಿರುತ್ತೆ ಮ್ಯೂಸಿಕ್ಕು. ಹಾಗೆ ಹಾರರ್ಗೆ ಭಯಾನಕ ಸಂಗೀತ ಇರುತ್ತೆ. ಹೀಗೆ ಸಿನಿಮಾಗಳಲ್ಲಿ ಸೀನ್ಗೆ ಸೂಟ್ ಆಗುವಂಥ BGM ಇರುತ್ತೆ ಅಲ್ವಾ? ಹಾಗೆಯೇ ನಿಮ್ಮ ಲೈಫ್ನಲ್ಲೂ BGMನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಯಾವ BGMನ ಸೆಲೆಕ್ಟ್ ಮಾಡ್ಕೊಳ್ತೀರಾ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ? ಯಾಕಂದರೆ ಸಿನಿಮಾಗಳಲ್ಲಿ ಸೀನ್ಗೆ ತಕ್ಕಂತೆ BGM ಇರುತ್ತೆ. ಹಾಗೆ ನೀವು ಸಹ ನಿಮ್ಮ ಲೈಫ್ನಲ್ಲಿನಾದರೂ BGMನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದಾದರೆ, ಈಗಿನ ಸಿಚುವೇಶನ್ಗೆ, ಈಗ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಯಾವ ಥರದ BGMನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ? ಎಮೋಷ್ನಲ್ BGM ಅಥವಾ ಫನ್ನಿ ಆಗಿರುವಂಥದ, ಎನರ್ಜೆಟಿಕ್ ಆಗಿರುವಂಥದ, ಅಥವಾ ಖುಷಿಯಾಗಿರುವಂಥ BGMನ ಸೆಲೆಕ್ಟ್ ಮಾಡ್ಕೊಳ್ತೀರಾ? ಯಾವ ಥರದ BGMನ ನೀವು ನಿಮ್ಮ ಲೈಫ್ಗೆ ಮ್ಯಾಚ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ನಮಗೆ ತಿಳಿಸ್ಬೋದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ವಿಷಯ ಗೊತ್ತಾಯ್ತಲ್ವಾ? ಸಂದೇಶಗಳು ಬರಲಿ. ಈಗ ತುತ್ತಮುತ್ತ ಸಿನಿಮಾದ ಒಂದು ಇಂಪಾದ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾವು ಮಾತಾಡ್ತಾ ಇರೋಂಥ ವಿಷಯ, ಸಿನಿಮಾಗಳಲ್ಲಿ BGM ಇರುತ್ತೆ, ಹಿನ್ನೆಲೆ ಸಂಗೀತ. ಆ ಸಿನಿಮಾದಲ್ಲಿ ಸೀನ್ಗಳ ಪ್ರಕಾರ ಅಂದರೆ ಸೀನ್ಗಳಿಗೆ ತಕ್ಕಂತೆ ಒಂದು ಹಿನ್ನೆಲೆ ಸಂಗೀತ ಇರುತ್ತೆ, BGM ಇರುತ್ತೆ. ಅದು ಆ ಒಂದು ಸೀನ್ನ ಎಕ್ಸ್ಪ್ಲೈನ್ ಮಾಡುವಂಥ ಮ್ಯೂಸಿಕ್ ಆಗಿರುತ್ತೆ. ಅಂತಹದ್ದೇ ಮ್ಯೂಸಿಕ್, ಅಂತಹದ್ದೇ BGM ನಿಮ್ಮ ಲೈಫ್ಗೂ ನೀವು ಆಯ್ಕೆ ಮಾಡ್ಕೊಳ್ಳೋದಾದರೆ ಯಾವ ರೀತಿಯ BGMನ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ದೆ. ಅದು ಎಮೋಷ್ನಲ್ BGMಆ, ಫನ್ನಿ BGMಆ, ಅಥವಾ ಖುಷಿಯಾಗಿರುವಂತಹ BGMಆ, ಶಾಂತಿಯಿಂದ ಇರುವಂತಹ ಪೀಸ್ಫುಲ್ BGMಆ, ಅಥವಾ ಸ್ವಲ್ಪ ಬೇಸರದಲ್ಲಿದ್ದಾಗ ಇರುವಂತಹ ಸ್ಯಾಡ್ BGMಆ. ಯಾಕಂದರೆ ವೆರೈಟಿಗಳಿದೆಯಲ್ಲ BGMನಲ್ಲಿ. ನಿಮಗೆ ಈಗ ನಿಮಗೆ ಮ್ಯಾಚ್ ಆಗುವಂತಹ BGM ಯಾವುದು ನಿಮ್ಮ ಲೈಫ್ಗೆ ಅಂತ ಕೇಳಿದೆ. ಸ್ನೇಹಿತ ಸಂದೇಶಗಳಂತೂ ಬರ್ತಾ ಇವೆ. ಧಾರವಾಡದಿಂದ ಮಂಜುಶ್ರೀರವರು ಹೇಳ್ತಾ ಇದ್ದಾರೆ, ನಾನು ತುಂಬ ಸಂತೋಷವಾಗಿದ್ದೀನಿ, ಹಾಗಾಗಿ ಸಂತೋಷವಾಗಿರುವಂತಹ BGMನ ಆಯ್ಕೆ ಮಾಡ್ಕೊಳ್ತೀನಿ ಅಂತ. ಹಾಗೆ ನನಗೆ ಮನೆ ದೇವರು ಚಿತ್ರದ BGM ಇಷ್ಟ ಆಗುತ್ತೆ ಅಂತ ಸದಾನಂದ್ HSR ಲೇಔಟ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಯಾವ BGM ಇಷ್ಟ ಅಂತ ಕೇಳಿಲ್ಲ, ನಿಮಗೆ ಯಾವ BGMನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಸದ್ಯಕ್ಕೆ, ಅಂದರೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಅಂತ ಕೇಳಿರೋದು. ಹಾಗೆ ಊಟಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲವೂ ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ಜೀವನಕ್ಕೆ ಸಂಕಟ, ಆನಂದ, ಉದ್ವೇಗ ಹೀಗೆ ಎಲ್ಲ BGM ಸಂದರ್ಭದಲ್ಲಿ ತಕ್ಕ ಹಾಗೆ ಇರಬೇಕು. ಆದರೆ ಈಗಿನ ನನ್ನ BGM ನವಿರಾದ ಗಾಳಿಯ ಮೋಹ

ಸಂಪರ್ಕ ಸುನಾದ ಅಂತ ಹೇಳ್ತಾ ಇದ್ದಾರೆ, ಕಲ್ಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ. ಹಾಗೆ ಯಾರ ಸಂದೇಶ ಇದು? ಕಲಬುರಗಿಯಿಂದ ರಾಧಾಕೃಷ್ಣರವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಧಾರವಾಡದಿಂದ ಮಾನಸಾರವರು ಸಂದೇಶ ಕಳಿಸಿ ಫನ್ನಿ ಬಿ ಜಿ ಎಂನ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ಸಹ ತಿಳಿಸ್ಬೋದು ನಿಮ್ಮ ಲೈಫ್ಗೆ ನೀವು ಯಾವ ರೀತಿಯ ಬಿ ಜಿ ಎಂನ ಆಯ್ಕೆ ಮಾಡ್ಕೊಳ್ತೀರಾ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ತಕ್ಕಂತೆ ಅಂತ. ಇಲ್ಲಿ ಸಂದೇಶಗಳು ಯಾವ ಸಿನಿಮಾದ ಬಿ ಜಿ ಎಂ ಇಷ್ಟ ಆಗುತ್ತೆ ಅಂತ ಬರ್ತಾ ಇವೆ, ಆದರೆ ನೀವು ಯಾವ ರೀತಿಯ ಬಿ ಜಿ ಎಂನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ನಿಮ್ಮ ಸಂದೇಶಗಳು ಆದಷ್ಟು ಬೇಗ ಬರಲಿ. ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ, ಆಕಾಶ್ ಚಿತ್ರದ ಮಧುರವಾದ ಗೀತೆ ಕೇಳ್ತಾರಿ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋಂಥ ವಿಷಯ, ನಿಮ್ಮ ಲೈಫ್ಗೆ ನೀವು ಬಿ ಜಿ ಎಂನ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಯಾವ ಥರದ ಬಿ ಜಿ ಎಂನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ. ಯಾಕಂದರೆ ಸಿನಿಮಾಗಳಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ, ಸೀನ್ಗೆ ತಕ್ಕಂತೆ ಬಿ ಜಿ ಎಂ ಇದ್ದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ನಮ್ಮ ಲೈಫ್ಗೆ ಅಂದಾಗ ಅಲ್ಲಿ ಸನ್ನಿವೇಶ ಅಥವಾ ಸೀನ್ ಬರೋದಿಲ್ಲ. ಯಾಕಂದರೆ ಇದು ಸಿನಿಮಾ ಅಲ್ಲ, ಜೀವನ. ಹಾಗಾಗಿ ನಮ್ಮ ಮೂಡ್ಗೆ ತಕ್ಕಂತೆ ನಾವು ಯಾವುದೋ ಒಂದು ಬಿ ಜಿ ಎಂನ ಆಯ್ಕೆ ಮಾಡ್ಕೊಳ್ತೀವಿ ಅಲ್ವಾ. ಸೊ ಇಂಡೈರೆಕ್ಟಾಗಿ ನಿಮ್ಮ ಮೂಡ್ ಹೇಗಿದೆ ಅನ್ನೋದು ಇವತ್ತಿನ ವಿಷಯ. ಮೂಡ್ಗೆ ತಕ್ಕಂತೆ ನೀವು ಬಿ ಜಿ ಎಂನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದು ಇವತ್ತಿನ ವಿಷಯ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಸ್ನೇಹಿತೆ, ಸಂದೇಶಗಳು ಬರ್ತಾ ಇವೆ, ನೋಡೋಣ ಈಗ ಯಾರಿದು. ಆನಂದ ಕುಲಕರ್ಣಿ ಸುಲೇಪೀಠದಿಂದ ನಮಸ್ಕಾರ ರೀ ಮೇಡಮ್. ಕನಸಿನ ಲೋಕದ ಹಾಡುಗಳು ಕನಸಿನ ಲೋಕಕ್ಕೆ ಕರೆದೊಯ್ಯುತ್ತಿವೆ. ಅಷ್ಟು ಮಧುರ ಮತ್ತು ಇಂಪಾದ ಹಾಡುಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡ್ತಾ ಇರೋದಕ್ಕೆ ನಿಮಗೂ ಹಾಗೂ ನಿಲಯಕ್ಕೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಿಂಟು ಜಿದ್ದಿ ಕುಮತೆ ಬಿಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಒಂದು ಬಿ ಜಿ ಎಂನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಓಕೆ. ಹಾಗೆ ಯಾರಿದು, ಶಿಲ್ಪಾ ಷಣ್ಮುಖ ಸುಶೀಲ ಬೆಲ್ಲಮುದ್ದಿ ಹಾನಗಲ್ನಿಂದ ಹಾವೇರಿಯಿಂದ ಇವರ ಸಂದೇಶ ಬಂದೆ. ನಿಮ್ಮ ಮಧುರವಾದ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀರಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮನಸ್ಸೆಲ್ಲ ನೀನೇ ಸಿನಿಮಾದಿಂದ ಆ ಕ್ಲೈಮ್ಯಾಕ್ಸ್ನ ಲಾಸ್ಟ್ ಮ್ಯೂಸಿಕ್ ಬಿಟ್ ನನಗೆ ತುಂಬ ಇಷ್ಟ ಮೇಡಮ್. ಯಾಕಂದರೆ ಆ ಪ್ರೀತಿಯನ್ನು ಸಾಗರದಲ್ಲಿ ಮುಳುಗೆದ್ದು ಸೋತು ಸುಣ್ಣವಾಗಿರುತ್ತೆ, ಹಾಗಾಗಿ ನನ್ನ ಜೀವಕ್ಕೆ ಸಮಾಧಾನ ಕೊಡುತ್ತೆ ಆ ಒಂದು ಮ್ಯೂಸಿಕ್ ಅಂತ ಹೇಳ್ತಾ ಇದ್ದಾರೆ ಇವರು. ಓಕೆ. ಹಾಗೆ ನಂಬರಿಂಗ್ ವಿತ್ 2835 ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ನಾನು ತುಂಬ ಖುಷಿಯಾಗಿದ್ದೀನಿ, ಹಾಗಾಗಿ ಖುಷಿಯಾಗಿರುವಂತಹ ಗೀತೆ ಖುಷಿಯಾಗಿದೆ ಏಕೋ ಆ ರೀತಿಯ ಬಿ ಜಿ ಎಂನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಗೀತೆಯ ಮ್ಯೂಸಿಕ್ನ ಇವರು ತಿಳಿಸಿದ್ದಾರೆ. ಓಕೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ, ಯಾವ ರೀತಿಯ ಬಿ ಜಿ ಎಂನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನೋಡೋಣ. ಏನೋ ಒಂಥರ ಚಿತ್ರದ ಈ ಹಾಡಿನ ನಂತರ

ಇಂತಿ ನಿನ್ನ ಪ್ರೀತಿಯ ಅಂತ ಹಾಡು ಎಷ್ಟು ಸುಮಧುರವಾಗಿತ್ತಲ್ವ, ಅಂದರೆ ಲಿರಿಕ್ಸ್ ತುಂಬಾ ಚೆನ್ನಾಗಿತ್ತು. ರಚನೆ ವಿ ನಾಗೇಂದ್ರ ಪ್ರಸಾದ್ರವ್ರದ್ದು. ಜೊತೆಯಾಗಿ ಬಹುದೂರ ಹೋಗೋಣ, ಪ್ರಯಾಣ ಎಲ್ಲೆಂದು ನಾ ಹೇಳಲ, ತುಸುದೂರ ನಸುನಕ್ಕೂ ಸಾಗೋಣ, ಪ್ರೀತಿನ ಪತ್ತೆ ಮಾಡೋ ಹಂಬಲ. ಹಾಗೆ ಇವನ್ಯಾರೋ ಬೈರಾಗಿ ಬಂದಾನೋ ನನಗಾಗಿ, ಬಿಳಿಗಾಸು ಬದಲಾಗಿ ನನ್ನ ಮೇಲೆ ಮನಸ್ಸಾಗಿ. ತುಂಬ ಅದ್ಭುತವಾದ ರಚನೆ. ಪ್ರೀತಿಯ ಹಾಡನ್ನು ಎಷ್ಟೇ ಕೇಳಿದ್ವಿ, ಹಾಗೆ ಸ್ನೇಹಿತರು ಸಂದೇಶಗಳನ್ನೇನೋ ಕಳಿಸ್ತಾ ಇದ್ದಾರೆ, ಸಂದೇಶಗಳ ಕಡೆ ಗಮನ ಹರಿಸುವ ಅಂತಹ ಸಮಯ ಯಾರಿದು. ಬಿಸಿ ರಾಗಿ ಮುದ್ದೆ, ಬೆಂಡೆಕಾಯಿ ಸಾರು, ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತೆ ಎಂದಿನಂತೆ ಇನ್ವೈಟ್ ಮಾಡ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಖಂಡಿತ ಒಮ್ಮೆ ನಿಮ್ಮ ಮನೆಗೆ ಊಟಕ್ಕೆ ಬರೋಣ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನಾನಂತೂ ಸಂತೋಷದ ಸಂಗೀತ ಕೇಳುವೆ, ಕಲಾವತಿ ಚಿತ್ರದ ಕುಹು ಕುಹು ಎನ್ನುವ ಹಾಡು, ಕಿನ್ನರ ಕಂಠದ ಕೋಗಿಲೆಯ ಗೀತೆ, ಸಂಗೀತ ಚೆನ್ನಾಗಿದೆ ಮೇಡಮ್ ಅಂತ ಇವರು ತಿಳಿಸಿದ್ದಾರೆ. ಓಕೆ, ಹಾಗೆ ನಮಸ್ತೆ ಮೇಡಮ್, ನಾವುಗಳಂತೂ ಸಂತೋಷದ BGM ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೀವಿ. ಮಧುರವಾದ ಹಾಡುಗಳು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, NES ಬಡಾವಣೆ, ಹೊಸದುರ್ಗದಿಂದ. ಹಾಗೆ ಯಾರಿದು ನೋಡಿ ಮೇಡಮ್, ಯಾರು

ಯಾರು ಏನೋ ಗೊತ್ತಿಲ್ಲ, ನಾನು ಮೂರು ವಿಧದ ಬಿ ಜಿ ಎಂನ ಆರಿಸಿಕೊಳ್ಳುತ್ತೇನೆ. ಖುಷಿಯಿಂದ ಇರುವಂತಹ ಬಿ ಜಿ ಎಂ ಒಂದು, ವಿರಹದ ಬಿ ಜಿ ಎಂ, ಹಾಗೆ ದುಃಖದ ಬಿ ಜಿ ಎಂ ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನೀವು ಕೂಡ ತಿಳಿಸ್ಬಹುದು ನಿಮ್ಮ ಲೈಫ್ಗೆ, ಪ್ರೆಸೆಂಟ್ ಸಿಚುವೇಶನ್ಗೆ ಮ್ಯಾಚ್ ಆಗುವಂತಹ ಬಿ ಜಿ ಎಂನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ, ಸಿನಿಮಾಗಳ ರೀತಿ ಯಾವ ಥರದ ಬಿ ಜಿ ಎಂನ ಸೆಲೆಕ್ಟ್ ಮಾಡ್ಕೊಳ್ತೀರಾ? ಖುಷಿಯಾಗಿರುವಂಥ ಬಿ ಜಿ ಎಮ್ಮ, ಅಥವಾ ಬೇಸರದಲ್ಲಿರುವಂಥ ಬಿ ಜಿ ಎಮ್ಮ, ಶಾಂತಿಯಿಂದ ಇರುವಂಥದ್ದ, ಅಥವಾ ತುಂಬ ಎನರ್ಜೆಟಿಕ್ ಆಗಿರುವಂತಹ ಬಿ ಜಿ ಎಮ್ಮ, ಯಾವ ಬಿ ಜಿ ಎಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ನಮಗೆ ತಿಳಿಸ್ಬಹುದು ಸಂದೇಶಗಳನ್ನ ಕಳಿಸೋ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9890103948090101013. ಈಗ ಒಂದಾಗಿ ಬಾಳು ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

101.3 MHz ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:33 ಆಗಿದೆ. ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನಾವು ಮಾತಾಡ್ತಾ ಇರೋಂಥ ವಿಷಯ, ಸಿನಿಮಾಗಳಲ್ಲಿ ಬಿ ಜಿ ಎಂ ಇರೋ ಹಾಗೆ ನಿಮ್ಮ ಲೈಫ್ಗೂ ನೀವು ಒಂದು ಬಿ ಜಿ ಎಂನ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಅಥವಾ ನಿಮ್ಮ ಮೂಡ್ಗೆ ತಕ್ಕಂತೆ ಅದು ಯಾವ ಥರದ ಬಿ ಜಿ ಎಂ ಆಗಿರುತ್ತೆ ಅಂತ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಖುಷಿಯಾದ ಬಿ ಜಿ ಎಂನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ. ಹಾಗೆ ಐ ಲೈಕ್ ರನ್ನಿಂಗ್ ಬಿ ಜಿ ಎಂ ಅಂತ ಇದ್ದಾರೆ. ವೆರಿ ನೈಸ್. ಯಾರಿದು ಲೈಫ್ ಈಸ್ ಆಲ್ವೇಸ್ ಮೂವಿಂಗ್ ಆ್ಯಂಡ್ ಅನ್ಸ್ಟಾಪಬಲ್ ಸೊ ಅಂತ ಹೇಳ್ತಾ ಇದ್ದಾರೆ. ಎಸ್, ಯು ಆರ್ ರೈಟ್. ವಿಜಯ್ ಕುಮಾರ್ ತಿಪ್ಟೂರು ತಾಲೂಕಿನಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ವಿಭಿನ್ನವಾದ ಬಿ ಜಿ ಎಂನ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರು. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಲಾಲಿ ಹಾಡು ಸಿನಿಮಾದಿಂದ ಪ್ರೀತಿಯ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಶಾಂತಾಚಾರ ಬಡಿಗೀರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ರೇನ್ಬೋ ಎಫ್ ಎಂನಲ್ಲಿ ತಂಪಾದ ಹೊತ್ತಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಆಲಿಸುವುದೇ ಒಂದು ವಿಶೇಷ ಅನುಭವ. ಆ ಹಾಡುಗಳು ನಮ್ಮ ಮನಸ್ಸಿನ ಆಳ ಕೇಳಿದು ದಿನದ ಎಲ್ಲ ಆಯಾಸವನ್ನು ಮರೆಸಿ ಒಂದು ರೀತಿಯ ಪ್ರಶಾಂತತೆಯನ್ನು ನೀಡುತ್ತವೆ. ನಿಮ್ಮ ಈ ಸುಂದರವಾದ ಮತ್ತು ಆತ್ಮೀಯ ಮಾತುಗಳನ್ನ ಕೇಳಿ ನಮಗೆ ತುಂಬ ಸಂತೋಷ ಆಯಿತು, ಧನ್ಯವಾದಗಳು ಅಂತ ಇದ್ದಾರೆ. ಹಾಗೆ ಯಾರಿದು ಯಶವಂತ್ ತಿಪ್ಟೂರಿನಿಂದ ಸಂದೇಶ ಕಳಿಸಿದ್ದಾರೆ, ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿ ಬರ್ತಾ ಇದೆ, ನಿಮ್ಮ ತುಂಬ ಒಳ್ಳೆ ಸಾಂಗ್ಸ್ ಮುಡಿ ಬರ್ತಾ ಇದೆ, ನನಗೆ ಹಳೆಯ ಚಿತ್ರಗೀತೆಗಳ BGM ಇಷ್ಟ ಆಗುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ತೀನಿ ನನ್ನ ಲೈಫ್ಗೆ ಅಂತ ಇವರು ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮಧುರವಾದ ಗೀತೆ ನಿಮ್ಮೆಲ್ಲರಿಗಾಗಿ.

ಪ್ರಶ್ನೋತ್ತರದ ಹಾಡನ್ನ ಕೇಳಿದ್ವಿ ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ. ಪ್ರೀತೇಕೆ ಭೂಮಿ ಮೇಲಿದೆ ಅಂತ ಅವ್ರು ಕೇಳಿದ್ರೆ ಇವರು ಬೇರೆ ಎಲ್ಲೂ ಜಾಗ ಇಲ್ಲದೆ ಅಂತ ಉತ್ತರ ಕೊಡ್ತಾರೆ. ಹಾಗೆ ನನ್ನೇ ಯಾಕೆ ಪ್ರೀತಿ ಮಾಡಿದೆ ಅಂದರೆ ನಿನ್ನ ಹಾಗೆ ಯಾರೂ ಇಲ್ಲ ಹಾಗಾಗಿ ಅಂತ. ಹಾಗೆ ಪ್ರೀತಿಸೋದಕ್ಕೆ ಕಾರಣ ಕೇಳಿದ್ರೆ ಪ್ರೀತಿಸೋದಕ್ಕೆ ಕಾರಣ ಈ ಹೃದಯನೇ ಅಂತ ಉತ್ತರವನ್ನು ಕೊಡ್ತಾ ಸಾಕ್ತಾ ಇದ್ರು. ಮಧುರವಾದ ಹಾಡನ್ನು ಕೇಳಿದ್ವಿ. ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ಜಿ ಎಸ್ ಚಂದ್ರ ಚಿತ್ರದುರ್ಗದಿಂದ ಹೇಳ್ತಾ ಇದ್ರೆ ಶಾಂತವಾಗಿರುವಂತಹ BGM ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಡುಗಳು ತುಂಬ ಚೆನ್ನಾಗಿವೆ, ಹಾಗೆ ಕೇಳುಗರ ಅಭಿಪ್ರಾಯನೂ ಸಹ ಕೇಳೋದಕ್ಕೆ ಇಷ್ಟ ಆಗ್ತಾ ಇದೆ ಅಂತಿದ್ದಾರೆ. ಹೌದು, ನಿಮ್ಮೆಲ್ಲರ ಮಾತು ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೇಳೋದೇ ಈ ಕಾರ್ಯಕ್ರಮದ ಉದ್ದೇಶ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ ಅಂತ ನಮ್ಮ ರನ್ನಿಂಗ್ ವಿತ್ 2000 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲ ಸಂದೇಶಗಳಿಗೂ ಧನ್ಯವಾದಗಳು ಸ್ನೇಹಿತರೆ. ಈಗ ಅವಳಿ ನನ್ನ ಹೆಂಡತಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರೆ ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮವನ್ನು ಕೇಳ್ತಾ ಸ್ನೇಹಿತರು ಮತ್ತಷ್ಟು ಸಂದೇಶಗಳನ್ನ ಕಳಿಸಿದ್ದಾರೆ. ಕನಸಿನ ಲೋಕದ ಸುಂದರ ಪಯಣ, ಕೋಗಿಲೆಯ ದನಿಯಂತೆ ಮಧುರ ಗಾಯನ, ಕಿವಿಯಲ್ಲಿ ರಾಗದ ಹೊಸದೊಂದು ಸಂಚಾರ, ತಂತಿಯ ನಾದದಿ, ಕೀಬೋರ್ಡ್ನ ಮೇಳದಿ, ನಮ್ಮ ಕಾಮನಬಿಲ್ಲು ಹಾಡುಗಳೇ ಜೀವನಾಧಾರ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮೇಡಮ್, ನಿದ್ರೆಗೆ ಜಾರುವ ಮುನ್ನ ಮನಸ್ಸಿಗೆ ಖುಷಿ ಕೊಡುವಂತಹ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ನಂಬರ್ನಿಂಗ್ ವಿತ್ 1875 ಇವರ ಸಂದೇಶ ಬಂದಿದೆ. ಹಾಗೆ ನಂಬರ್ನಿಂಗ್ ವಿತ್ 3503 ಇವರ ಸಂದೇಶ ಸಹ ಬಂದು ನಮ್ಮ ಇನ್ಬಾಕ್ಸ್ನ ತಲುಪಿದೆ. ಈಗ ಜಾನು ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು ಬಂದಿವೆ. ಇವತ್ತಿನ ಕನಸಿನ ಲೋಕದ ಗೀತೆಗಳು ಸುಮಧುರವಾಗಿ ಮೂಡಿ ಬರ್ತಾ ಇದೆ. ಶುಭರಾತ್ರಿ ಮೇಡಮ್, ನಿದ್ರೆ ಹಿತವಾಗಿರಲಿ, ಕನಸು ಸೊಗಸಾಗಿರಲಿ ಅಂತ ಸುಧಾ ಬೂದಿಹಾಳಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಊಟ ಆಯ್ತಾ ಮೇಡಮ್, ಒಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಮಿಥುನ್ ಕತ್ತಿ ಬೆಲ್ಲದ ಬಾಗೇವಾಡಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 2359 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಗುಲಾಬಿ ಚಿತ್ರದ ಈ ಮಧುರವಾದ ಗೀತೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ನಾವು ಮಾತಾಡಿದಂಥ ವಿಷಯ, ಸಿನಿಮಾಗಳಲ್ಲಿ BGM ಇರೋ ಹಾಗೆ ನಿಮ್ಮ ಲೈಫ್ಗೆ ನೀವು BGM ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಯಾವ ಥರದ ಹಿನ್ನೆಲೆ ಸಂಗೀತವನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಂತ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡಿ ಬಹಳ ಖುಷಿಯಾಯಿತು. ಎಲ್ಲರೂ ಕೂಡ ಆದಷ್ಟು ಸಂದೇಶವನ್ನು ಕಳಿಸಿದಂಥ ಎಲ್ಲ ಸ್ನೇಹಿತರು ಸಂತೋಷದ BGM ಬೇಕು, ಅದನ್ನೇ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಿ. ಹೌದು, ಎಲ್ಲರ ಜೀವನದಲ್ಲೂ ಸಂತೋಷ ಅನ್ನೋದೇ ಇರಲಿ ಅನ್ನೋದು ಎಲ್ಲರ ಬಯಕೆ ಸಹ ಆಗಿರುತ್ತೆ. ಹಾಗಾಗಿ ಸಂತೋಷದ BGMನೇ ಆಯ್ಕೆ ಮಾಡ್ಕೊಳ್ಳಿ. ಸಂತೋಷನೇ ನಿಮ್ಮ ಜೀವನ.

ದಲ್ಲಿ ತುಂಬಿರಲಿ ಅಂತ ಆಶಿಸ್ತೀನಿ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸೋ ಮೂಲಕ ಪ್ರೀತಿಯಿಂದ ಸ್ಪಂದಿಸಿದಂತ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಅಜ್ಜೆ ಕುಸುಮಾ.